ಆಕಾಶವಾಣಿ ವಿಜಯಪುರ ಕಂಪನಕಗಳು 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳು 7ನೇ ತಾರೀಕು, ಇಂದು ಬುಧವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತಿ ಸುಣಗಾರ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58

ಆಕಾಶವಾಣಿ ವಿಜಯಪುರ. ಇಂದು ನಮ್ಮ ನಿಲಯವು ಬಿತ್ತರ ಮಾಡುತ್ತಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35 ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಲೆವಾಡದ ನಾಗವ್ವ ಯಲ್ಲಪ್ಪ, ಕರಿಬಸಪ್ಪ ಗೋಳ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತೀರಿ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗಗಳು, CDAC ಜೊತೆ ವಿಷಯ ಈ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ಶಮಿತಾ KV. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 7:30 ಸೇವಾ ಮಾಹಿತಿ, 7:45 ಹಾಗೂ ಈ ಬೆಳಗ್ಗೆ 9:45 ಕನ್ನಡ ಚಿತ್ರ

ಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತದೆ. ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಬೆಳಗಿನ 8:35 ಚಜ್ಜಿ ರೊಟ್ಟಿ ಚೌಳಿಕೈ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಹಾಗೂ ಹಿಂದಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸುತ್ತೀರಿ. 9:45 ಚಿತ್ರಗೀತೆಗಳು. ಈ ಬೆಳಗ್ಗೆ 10:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 12:05 ವನಿತಾ ವಿಹಾರ, ಕವನ ವಾಚನ, ಮಾನಸ ವಿಜಯ ಕೃತ್ಯಜಿ ಕತೆ, ಕಾದಿದೆ ಕನಸುಂದು, ಸುಜಾತ ಸದಾರಾಮ್. ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗುತ್ತದೆ. ಹಾಗೆ 12:30 ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆಗೆ ಹೇಗೆ ಕುರಿತು ಡಾಕ್ಟರ್ ರಂಜಿನಿ ಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ನಿಲಯದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಇನ್ನು 1:00 ಪ್ರಗತಿ ಪಥ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಿಲಯದ ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು, 6:30 ರಸವಾರ್ತೆ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಇನ್ನು ಈ ಸಂಜೆ 6:51 ಕಿಸಾನ್ವಾಣಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೋಗ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪುಷ್ಪಹಾರ್, ಪ್ರಚಲಿತ ವಿದ್ಯಮಾನಗಳು ಈ ಕುರಿತು ಕಾರ್ಯಕ್ರಮ ಈ ರಾತ್ರಿ 9:15 ಕೇಳಲಿದ್ದೀರಿ. 9:30 ಕ್ರೀಡಾಲೋಕ, ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಥಾವಾಣಿ ಚಿಂತನ ಪೊಂಡಿಕೈ ಗಣಪಯ್ಯ ಭಟ್ ಅವರಿಂದ.
1: ಅರಿವು ಅರಿವೆನ್ನು ತಿಪ್ಪಿರಿ. ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯನ್ನು ಅರಿಯದೆ ಮುಂದಣ ಹೆಜ್ಜೆಯನ್ನು ಇಡಲಾಗದು. ವಚನಕಾರ ಅಲ್ಲಮ್ಮ ಪ್ರಭುವಿನ ವಚನದ ಸಾಲುಗಳಲ್ಲಿ ಇದು ಒಂದು. ನಮ್ಮ ಮುಂದಿನ ದಾರಿ ಸುಗಮಗಮ್ಯವಾಗಬೇಕಾದರೆ ನಾವು ಸಾಗಿ ಬಂದ ದಾರಿಯ ಸ್ಪಷ್ಟ ಅರಿವು ನಮಗಿರಬೇಕಾಗುತ್ತದೆ ಎಂಬುದೇ ಈ ಹೇಳಿಕೆಗಳ ಅರ್ಥ. ಈ ಅರಿವನ್ನು ನಮ್ಮಲ್ಲಿ ಮೂಡಿಸುವುದು ಇತಿಹಾಸದ ತಿಳುವಳಿಕೆ. ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಆತ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲಾರ, ಭವಿಷ್ಯವನ್ನು ನಿರ್ಮಿಸಲಾರ ಎಂಬ ಮಾತಿದೆ. ವರ್ತಮಾನವೆಂಬುದು ಗತಕಾಲವೆಂಬ ಅಡಿಪಾಯದ ಮೇಲೆ ರೂಪಿಸಲ್ಪಟ್ಟಿದೆ ಎಂಬ ಜ್ಞಾನ ನಮಗಿದ್ದರೆ ಇತಿಹಾಸದ ಅರಿವಿನ ಅಗತ್ಯ ಮತ್ತು ಪ್ರಸ್ತುತತೆಯ ಮಹತ್ವ ಸ್ಪಷ್ಟವಾದೀತು. ನಮ್ಮನ್ನು ಕಾಡುವ ಅನೇಕ ಪ್ರಚಲಿತ ಪ್ರಶ್ನೆಗಳು

0: ಗೆ ಇತಿಹಾಸದಿಂದ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯ. ಹಿಂದೆ ಆಗಿಹೋದ ದುರಂತಗಳು ಮುಂದೆ ನಡೆಯದಂತೆ ಎಚ್ಚರವನ್ನು ಮೂಡಿಸಲು ಹಾಗೂ ಮುಂದಿನ ಬದುಕನ್ನು ಹಸನಾಗಿ ರೂಪಿಸಲು ಇತಿಹಾಸದ ಅರಿವು ಬಹುಮಟ್ಟಿಗೆ ಸಹಕಾರಿಯಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇತಿಹಾಸ ಅಂದರೇನು? ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಅದು ಗತಕಾಲದ ಘಟನೆಗಳ ನಿರೂಪಣೆ. ಗತಕಾಲದ ಪ್ರತಿಯೊಂದು ಘಟನೆಯು ಅದರ ಕುರುಹುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ಉಳಿಸಿ ಹೋಗಿರುತ್ತದೆ. ಆ ಕುರುಹುಗಳನ್ನು ಶೋಧಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಪೋಣಿಸಿ ಅಧ್ಯಯನ ಮಾಡುವ ಮೂಲಕ ಗತಕಾಲದ ಘಟನೆಗಳನ್ನು ವಸ್ತುನಿಷ್ಠವಾಗಿ ನಿರೂಪಿಸುವುದು ಇತಿಹಾಸಕಾರನ ಜವಾಬ್ದಾರಿ. ಗತಕಾಲದ ಕುರುಹುಗಳನ್ನು ಆತ ಸರಿಯಾಗಿ ಅರ್ಥೈಸಿಕೊಳ್ಳಲು ಸಫಲನಾದಾಗ ಮಾತ್ರ ವಸ್ತುನಿಷ್ಠವಾದ ಇತಿಹಾಸ ರಚನೆ ಆತನಿಂದ ಸಾಧ್ಯವಾದೀತು. ಈ ಹಿನ್ನೆಲೆಯಲ್ಲಿ ಗತಕಾಲವನ್ನು ಅತಿರಿಂಜಿತವಾಗಿ ವೈಭವೀಕರಿಸುವ ಅಥವಾ ಇಂದಿನ ಎಲ್ಲ ಸಾಮಾಜಿಕ ಧಾರ್ಮಿಕ ವಿಘಟನೆಗಳಿಗೂ ಇತಿಹಾಸವನ್ನೇ ಹೊಣೆಯನ್ನಾಗಿಸುವ ಈ ಎರಡೂ ಅತಿರೇಕಗಳಿಂದ ಆತ ದೂರ ಉಳಿಯಬೇಕಾಗಿರುವುದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಮುಕ್ತ ಮನಸ್ಸು, ಪೂರ್ವಾಗ್ರಹರಹಿತ ದೃಷ್ಟಿ, ಸತ್ಯನಿಷ್ಠೆ ಹಾಗೂ ವಸ್ತುನಿಷ್ಠತೆ ಇವು ಇತಿಹಾಸಕಾರನಿಗೆ ಇರಲೇಬೇಕಾದ ಮುಖ್ಯ ಅರ್ಹತೆಗಳು. ಇತಿಹಾಸದ ಉದ್ದೇಶ ಸತ್ಯಾನ್ವೇಷಣೆ ಎನ್ನಲಾಗುತ್ತದೆ. ಆದರೆ ಇಲ್ಲಿ ಅಂತಿಮ ಸತ್ಯದ ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರ ಅಸಾಧ್ಯದ ಮಾತು. ಇತಿಹಾಸ ಎಂದರೆ ಗತಕಾಲಕ್ಕೆ ಸಂಬಂಧಿಸಿದ್ದು. ಅದಕ್ಕೆ ಸಾಕ್ಷಿಗಳಾಗಿದ್ದವರು ಯಾರೂ ಇಂದು ನಮ್ಮೊಂದಿಗಿಲ್ಲ. ಆದ್ದರಿಂದ ಇತಿಹಾಸದ ಅರಿವಿಗೆ ವಿವಿಧ ಆಧಾರಗಳನ್ನು, ಅದರಲ್ಲೂ ಮುಖ್ಯವಾಗಿ ಲಿಖಿತ ಆಧಾರಗಳನ್ನು ಅವಲಂಬಿಸಬೇಕಾಗಿರುವುದು ಅನಿವಾರ್ಯ. ಬಹುಮಟ್ಟಿಗೆ ಇವುಗಳು ನೀಡುವ ವಿವರಗಳು ಕೂಡ ಅಪರಿಪೂರ್ಣವಾಗಿಯೂ ಅಸ್ಪಷ್ಟವಾಗಿಯೂ ಇರುವುದು ಸಾಮಾನ್ಯ. ಇವುಗಳನ್ನಾಧರಿಸಿ ಗತಕಾಲದ ವ್ಯಕ್ತಿಗಳನ್ನು ಚಿತ್ರಿಸುವ ಸಂದರ್ಭ ಮತ್ತು ಘಟನೆಗಳನ್ನು ನಿರೂಪಿಸುವ ಸಂದರ್ಭ ಇತಿಹಾಸಕಾರನು ಎಷ್ಟು ಎಚ್ಚರ ವಹಿಸಿದರೂ ಸಾಕಾಗಲಾರದು. ಈ ಅರಿವು ಮತ್ತು ಎಚ್ಚರ ಇತಿಹಾಸಕಾರನಲ್ಲಿ ಸದಾ ಇದ್ದಾಗ ಮಾತ್ರ ಇತಿಹಾಸದ ಸತ್ಯಾನ್ವೇಷಣೆಯ ದಾರಿಯನ್ನು ಬಹುಮಟ್ಟಿಗೆ ಯಶಸ್ವಿಯಾಗಿ ಕ್ರಮಿಸಲು ಆತನಿಂದ ಸಾಧ್ಯವಾದೀತು. ಇಂದಿನ ಪರಿಸ್ಥಿತಿಯಲ್ಲಿ ಇತಿಹಾಸದ ರಚನೆ, ಅಧ್ಯಯನ ಹಾಗೂ ಅರಿವಿಗೆ ಸಂಬಂಧಿಸಿದಂತೆ ಹಲವಾರು ಆತಂಕಗಳು ನಮ್ಮನ್ನು ಕಾಡುತ್ತಿವೆ. ಇತಿಹಾಸದ ವ್ಯಕ್ತಿಗಳನ್ನು ಯಾವುದೋ ಒಂದು ಧರ್ಮ ಅಥವಾ ಸಮುದಾಯದ ಪ್ರತಿನಿಧಿಗಳಂತೆ ಚಿತ್ರಿಸುವುದು ಹಾಗೂ ಇತಿಹಾಸದ ಘಟನೆಗಳನ್ನು ತಾವು ನಂಬಿದ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿರುವಂತೆ ನಿರೂಪಿಸುವುದು ಒಂದು ರೀತಿಯಲ್ಲಿ ಇತಿಹಾಸವನ್ನು ವಿಕೃತೀಕರಿಸುವ ಪ್ರಯತ್ನಗಳು ಇಂದು ನಡೆಯುತ್ತಿರುವುದು ಆತಂಕವನ್ನುಂಟು ಮಾಡುವ ವಿಚಾರ. ಇಂತಹ ಪ್ರಯತ್ನಗಳಿಂದ ಸಮಾಜದ ಸ್ವಾಸ್ಥ್ಯ ಕೆಡುವುದರ ಹೊರತು ಬೇರೇನೂ ಸಾಧಿಸಲು ಸಾಧ್ಯವಾಗದು. ಎರಡನೆಯದಾಗಿ, ಐತಿಹಾಸಿಕ ಪರಂಪರೆಯ ಪ್ರತಿನಿಧಿಗಳಾಗಿ ಇಂದು ನಮ್ಮೆದುರಿಗಿರುವಂತಹ ನೂರಾರು ಅದ್ಭುತವಾದಂತಹ ಪ್ರಾಚೀನ ಸ್ಮಾರಕಗಳನ್ನು ನಾಶಪಡಿಸುವ, ರೂಪಾಂತರಗೊಳಿಸುವ ಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಿವೆ. ನಮ್ಮ ಇತಿಹಾಸದ ಸ್ಪಷ್ಟವಾದ ಅರಿವಿನಿಂದ ಮಾತ್ರ ಪ್ರಜ್ಞಾವಂತ, ಜವಾಬ್ದಾರಿಯುತ ಹಾಗೂ ದೇಶನಿಷ್ಠರಾದ ನಾಗರಿಕರು ರೂಪುಗೊಳ್ಳಲು ಸಾಧ್ಯ. ಅಂತಹ ದಿನಕ್ಕೆ ಸಾಕ್ಷಿಗಳಾಗುವ ಭಾಗ್ಯ ಆದಷ್ಟು ಬೇಗ ನಮಗೆಲ್ಲರಿಗೂ ಲಭಿಸಲಿ ಎಂದು ಆಶಿಸೋಣವೇ.
1: ಇದುವರೆಗೆ ಪೊಂಡಿಕೈ ಗಣಪಯ್ಯ ಭಟ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35. ಕೇಳಿ ರೈತರಿಗೆ ಸಲಹೆಗಳು.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಯೋಗಿ ಹಿರೇಮಠ. ನನ್ನ ಊರು ಬಾಗಲಕೋಟೆ ತಾಲೂಕು, ಬಾಗಲಕೋಟೆ ಜಿಲ್ಲೆ ದೇವಲಾಪುರ. ನಾನೊಬ್ಬ ಜೇನು ಸಾಕಾಣಿಕೆದಾರ, ಜೇನು ಸಂರಕ್ಷಕ, ಜೊತೆಗೆ ತರಬೇತಿದಾರ.

0: ಈ ದೇಶದ ಬೆನ್ನೆಲುಬು ರೈತ, ರೈತರಿಗೆ ಬೆನ್ನೆಲುಬು ಈ ಜೇನುಗೂಡು. ನಿಸರ್ಗದಲ್ಲಿರುವಂತಹ ಜೇನು ಪ್ರಾಮುಖ್ಯತೆ ಅಂದರೆ ನಿಸರ್ಗದಲ್ಲಿರುವಂತಹ ಹೆಜ್ಜೇನು ಮತ್ತು ಎಪಿಸ್ಪ್ಲೋರಿಯಾ, ಕೋಲು ಜೇನು, ಚಿಟ್ಟು ಜೇನು ಅಂತ ಹೇಳ್ತಾರೆ, ಕಡ್ಡಿ ಜೇನು ಅಂತ ಹೇಳ್ತಾರೆ. ಇಡೀ ಯಾರಿಗೆ ಗೊತ್ತಿಲ್ಲಾರದೆ ರೈತ ಬಿತ್ತಿ ಮನೆಯಲ್ಲಿ ಕೂರ್ತಾನೆ, ರೈತನಿಗೆ ಗೊತ್ತಿಲ್ಲದಂತೆ ಕೆಲಸ ಮಾಡುವಂತಹ ಇಡೀ ಜಗತ್ತಲ್ಲಿ ಯಾವುದಾದ್ರೂ ದುಂಬಿದ್ರೆ ಅದು ನಿಸರ್ಗದಲ್ಲಿರುವಂತಹ ಜೇನು, ವಿಶೇಷವಾಗಿ ಹೆಜ್ಜೇನು ಮತ್ತು ಎಪಿಸ್ಪ್ಲೋರಿಯಾ ಕೋಲು ಜೇನು. ನಿಸರ್ಗದಲ್ಲಿ ದೊಡ್ಡ ಕೊಡುಗೆ ಅರಣ್ಯ ಸಂಪತ್ತಿರ್ಬೋದು. ಇತ್ತೀಚೆಗೆ ಅರಣ್ಯ ನಾಶ ಆಗಿ ನಗರೀಕರಣ ಆಗ್ತಾ ಇದೆ, ಅದರ ಸಲುವಾಗಿ ಹೆಜ್ಜೆನು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕೂಡ ಕಟ್ತಾ ಇದೆ, ಅದನ್ನು ಕೂಡ ನಾಶ ಮಾಡ್ತಾ ಇದೆ. ದಯವಿಟ್ಟು ನಾನು ಈಗ ತಮ್ಮ ವಾಹಿನಿ ಮುಖಾಂತರ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ, ಯಾರೂ ಜೇನುಗೂಡನ್ನು ಸಾಯಿಸಬೇಡಿ. ಒಂದು ವೇಳೆ ಜೇನು ಹುಳ ನಶಿಸಿ ಹೋದರೆ, ಜೇನು ಸಂತತಿ ನಶಿಸಿ ಹೋದರೆ ನಮಗೆ ತಿನ್ನಲಿಕ್ಕೆ ಮುಂದೊಂದು ದಿನ ಆಹಾರ ಸಿಗೋದಿಲ್ಲ. 1800 ಬೆಳೆಗಳಿಗೆ ಉಚಿತವಾಗಿ ಪರಾಗಸ್ಪರ್ಶ ಮಾಡಿ ರೈತರ ಆದಾಯದಲ್ಲಿ ದ್ವಿಗುಣಗೊಳಿಸುತ್ತದೆ. ಈ ಜೇನು ಸಾಕಾಣಿಕೆಗೆ ಸೂಕ್ತವಾದ ಕಾಲ ಅಭಾವ ಕಾಲ, ಅಭಿವೃದ್ಧಿ ಕಾಲ, ಕೃಷಿ ಕಾಲ ಅಂತ ಬರುತ್ತೆ. ಅಭಾವ ಕಾಲ ಅಂತಂದರೆ ಮಳೆಗಾಲದಲ್ಲಿ ಅದನ್ನು ಜೇನುತುಪ್ಪವನ್ನು ನಾವು ಸಕ್ಕರೆ ಪಕ್ಕ ಹಾಕಿ ಅದನ್ನೇ ನಾವು ಸಂರಕ್ಷಣೆ ಮಾಡಬೇಕು. ಅಭಿವೃದ್ಧಿ ಕಾಲ ಅಂತ ಬಂದಾಗ ಜುಲೈ ಎಂಡ್ ಆದ ನಂತರ ಸ್ವಲ್ಪ ಅಭಿವೃದ್ಧಿ ಕಾಲ, ಜುಲೈ ಎಂಡ್ ಆದ ನಂತರ ಡಿಸೆಂಬರ್ವರೆಗೆ ನಾವು ಒಂದು ಗೂಡನ್ನು, ವಿಶೇಷವಾಗಿ 2 ಗೂಡು 4 ಗೂಡಾಗಿ ಅವನು ವಿಂಗಡಣೆ ಮಾಡಿ ಜೇನುಗೂಡನ್ನು ಜಾಸ್ತಿ ಮಾಡ್ಕೋದು. ಕೃಷಿ ಕಾಲ ಅಂತ ಬರುತ್ತೆ, ಜೇನು ತುಪ್ಪ ಕೊಡುವಂಥ ಕಾಲ, ಡಿಸೆಂಬರಿಂದ ಜನವರಿ ಫೆಬ್ರವರಿ ಮಾರ್ಚ್ವರೆಗೆ ಕೂಡ ನಮಗೆ ತುಪ್ಪ ಕೊಡುವಂಥ ಕಾಲ ಬರುತ್ತೆ. ಅಭಾವ ಕಾಲ, ಅಭಿವೃದ್ಧಿ ಕಾಲ, ಕೃಷಿ ಕಾಲ, ಅದರ ಜೊತೆಗೆ ನಾವು ವಾತಾವರಣವನ್ನು, ನಿಸರ್ಗವನ್ನು ಗಮನದಲ್ಲಿಟ್ಟುಕೊಂಡು ಜೇನು ಕೃಷಿ ಮಾಡಿದರೆ ಖಂಡಿತ ಅದರಲ್ಲಿ ಲಾಭ ಇದೆ. ಜೇನು ಹುಳುಗಳು ಯಾಕೆ ಚುಚ್ಚುತ್ತವಂತಂದರೆ, ಒಂದು ಚುಚ್ಚಿದ ತಕ್ಷಣ ಅದನ್ನು ನಾವು ಮೇಲೆ ಕೈ ಮಾಡೋದು, ಅದನ್ನು ಹೊಡೆದು ಸಾಯಿಸೋದು ಮಾಡಿದರೆ, ಒಂದು ಹುಳ ಒಂದು ಕೈಗೆ ಹೊಡೆದ ತಕ್ಷಣ, ಚುಚ್ಚಿದ ತಕ್ಷಣ ಅದನ್ನೇನಾದರೂ ನಾವು ಸಾಯಿಸಿದರೆ ಅಲ್ಲಿ ಒಂದು ಸ್ಮೆಲ್ ಕ್ರಿಯೇಟ್ ಆಗುತ್ತೆ, ಒಂದು ವಾಸನೆ ಬರುತ್ತೆ. ಆ ವಾಸನೆ ಕೂಡಲೇ ರಾಣಿಗೆ ಗೊತ್ತಾಗತ್ತೆ, ನನ್ನ ಕುಟುಂಬದಲ್ಲಿ ಇಷ್ಟು ಸದಸ್ಯರಿದ್ರು, ಅದರಲ್ಲಿ ಒಬ್ಬರು ಕಾಣೆಯಾದರೂ ಸತ್ತು ಹೋದ್ರು ಅಂದಾಗ ಅದು ಒಂದು ಸಂದೇಶ ಮಾಡುತ್ತೆ. ಕಡಿಲಿಕ್ಕೆ ಅಂಥೇಳಿ ಒಂದಿಷ್ಟು ಕೆಲಸಗಾರ ನೊಣಗಳನ್ನು ರೆಡಿ ಮಾಡಿರುತ್ತೆ. ಸಂದೇಶ ಕೊಟ್ಟ ತಕ್ಷಣ ಎಲ್ಲ ಹುಳುಗಳು ಬಂದು ದಾಳಿ ಮಾಡುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ಅದರದೇ ಆದಂಥ ಕಡಿಯ ಬಾರದ ರೀತಿಯಲ್ಲಿ ಮುಖಪರದೆ, ಕೈಗೆ ಹ್ಯಾಂಡ್ ಗ್ಲೌಸು, ದಪ್ಪನ ಶರ್ಟ್ ಹಾಕ್ಕೊಂಡು ನಾವು ಜೇನು ಕೃಷಿ ಮಾಡ್ಬೋದು. ಅದರ ಜೊತೆಗೆ ಜೇನು ಚುಚ್ಚುವುದರಿಂದ ಅದರಲ್ಲಿ ಔಷಧ ಗುಣಗಳಿರುತ್ತೆ. 1-10-15 ಹುಳ ಚುಚ್ಚುವುದರಿಂದ ಬ್ರೈನ್ ಟ್ಯೂಮರ್ ಆಗಂಗಿಲ್ಲ, ಕ್ಯಾನ್ಸರ್ ಆಗಂಗಿಲ್ಲ, ಹಾರ್ಟ್ ಆಗಂಗಿಲ್ಲ. ಜೇನು ಕೃಷಿ ಮಾಡಲು ಇಚ್ಛಿಸುವವರು ತರಬೇತಿ ಪಡೆದುಕೊಂಡು ಜೇನು ಕೃಷಿ ಪ್ರಾರಂಭ ಮಾಡಬೇಕು. ಜೇನು ನಿಸರ್ಗದಲ್ಲಿ ಪ್ರಮುಖ ಪಾತ್ರ ವಹಿಸುವ ದುಂಬಿ, ಅಂದರೆ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಪ್ರಾಮುಖ್ಯತೆ ವಹಿಸಿದೆ. ಬನ್ನಿ ಎಲ್ಲರೂ ಜೇನು ಕೃಷಿಯನ್ನು ಉಳಿಸೋಣ, ರೈತರನ್ನು ಬೆಳೆಸೋಣ. ಜೇನು ಕೃಷಿ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ನನ್ನನ್ನು ಸಂಪರ್ಕಿಸಿ. ನನ್ನ ದೂರವಾಣಿ ಸಂಖ್ಯೆ 9880978752. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
4: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
1: ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ತಳೆವಾಡದ ನಾಗವ್ವ, ಯಲ್ಲಪ್ಪ, ಕರಿಬಸಪ್ಪಗೋಳ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳು.

ಚಂದ ನೋಡಿರೆ ನವ್ವ ನನ್ನ ಸಿದ್ಧ ಬೀರೇಶನ, ಕಂಡಿರೆ ನವ್ವ ನನ್ನ ಚಿಕ್ಕ ಬೀರಣ್ಣನ, ಮೈಲಿಗೆ ಮೂಡ ಚೇಟ ಎಲ್ಲ ದುಟ್ಟಿದವನ ಬ್ರಹ್ಮರ

0: ಅಂತ
1: ನೋಡಿರೇನುವ ನನ್ನ ಸಿದ್ಧ ಬೀರೇಶನ ಕಂಡಿರೇನುವ ನನ್ನ ಚಿಕ್ಕ ಬೀರಣ್ಣನ ಮಲ್ಲಿಗೆ ಮೂಡ ಚೇಟ ಎಲ್ಲ ದುಟ್ಟಿದವನ ಬ್ರಹ್ಮ

0: ಕೇಳುಗರೆ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಳೆವಾಡದ ನಾಗವ್ವ ಯಲ್ಲಪ್ಪ, ಕರಿಬಸಪ್ಪ ಗೋಳ್ ಮತ್ತು ತಂಡದವರಿಂದ ಸಂಪ್ರದಾಯ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇನ್ನೀಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ ಆಕಾಶವಾಣಿ.

0: ಬಿಜಾಪುರ 1.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯಾನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019ರ ಆಗಸ್ಟ್ 5ರಂದು ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲದ್ದಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಿಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ 4ರ ವಿರುದ್ದ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ 3 ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ 3 ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಒಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT ವಿಭಾಗದ ಮುಖ್ಯಸ್ಥರು, ಸಿಡ್ಯಾಕ್ ಬೆಂಗಳೂರು. ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, IoT

0: ವಿಭಾಗದ ಎಚ್ಒಡಿ ಸಿಡಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಈ ಐಒಟಿ ಅಂತ ಅಂದ್ರೆ ಏನು ಅಂತ ಸರಳವಾಗಿ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ?
1: ಖಂಡಿತವಾಗಿ. ನಾವು ನಮ್ಮ ಸುತ್ತಮುತ್ತ ತುಂಬಾ ಐಒಟಿ ಡಿವೈಸಸ್ ಅನ್ನು ಬಳಸುತ್ತಿದ್ದೇವೆ, ಆದ್ರೆ ಅದು ಐಒಟಿ ಎಂದು ನಮಗೆ ಗೊತ್ತಿರುವುದಿಲ್ಲ. ಮೇಡಮ್, ನೀವು ಹಾಕಿರೋ ಸ್ಮಾರ್ಟ್ ವಾಚ್ ಕೂಡ ಐಒಟಿಗೆ ಒಳ್ಳೆಯ ಎಕ್ಸಾಂಪಲ್.
0: ಹೌದಾ? ನಿಜನಾ? ನಂಗೆ ಗೊತ್ತೇ ಇರಲಿಲ್ಲ.
1: ಹೌದು, 2010 ನೀವು ಪ್ರತಿದಿನ ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಬಹುಶಃ ಒಂದು 3,000 ಅಥವಾ 4,000 ಸ್ಟೆಪ್ಸ್ ಇರಬಹುದೇನೋ.
1: ಆದ್ರೆ 20 September 2026 ನೀವು ಎಷ್ಟು ಸ್ಟೆಪ್ಸ್ ನಡೆಯುತ್ತಿದ್ರಿ ಅಂತ ಕೇಳಿದರೆ
0: ಒಂದ್ ನಿಮಿಷ ಸರ್, ನಾನು ಚೆಕ್ ಮಾಡಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಮಾರ್ಟ್ ವಾಚ್ ಅಲ್ಲಿ ನೋಡಿ ಹೇಳೋದಾದ್ರೆ 4,623 ಸ್ಟೆಪ್ಸ್ ಇರಬಹುದು.
1: ಕಂಗ್ರಾಚುಲೇಷನ್ಸ್, ನೀವು ಐಒಟಿ ಯೂಸರ್ ಆಗಿದ್ದೀರಾ. ಸ್ಮಾರ್ಟ್ ವಾಚ್ ನಲ್ಲಿ ಇರುವ ಸೆನ್ಸರ್ಸ್ ನಿಮ್ಮ ಸ್ಟೆಪ್ಸ್, ಹಾರ್ಟ್ ರೇಟ್ ಹಲವು ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡುತ್ತವೆ. ಈ ಇನ್ಫಾರ್ಮೇಶನ್ ನಿಮ್ಮ ಸ್ಮಾರ್ಟ್ ಫೋನ್ ಗೆ, ಅಲ್ಲಿಂದ ಕ್ಲೌಡ್ ಗೆ ಹೋಗಿ ನಮ್ಗೆ ಸಿಂಪಲ್ ಮತ್ತು ಈಸಿ ಟು ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಆಗಿ ಸಿಗುತ್ತದೆ.
0: ಇನ್ನೂ ಕೆಲವು ಉದಾಹರಣೆಗಳನ್ನ ಕೊಡಬಹುದಾ ಇನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ?
1: ಆಫ್ ಕೋರ್ಸ್ ಮೇಡಮ್. ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್, ಇವೆಲ್ಲ ಐಒಟಿ ಎಕ್ಸಾಂಪಲ್ಸ್.
0: ಐಒಟಿಗೆ ಸಿಂಪಲ್ ಆಗಿ ಡೆಫಿನೇಷನ್ ಕೊಡೋದಾದ್ರೆ, ಅಂದ್ರೆ ಐಒಟಿ ಅಂತಂದ್ರೆ ಏನು ಅಂತ ಇನ್ನು ಸರಳವಾಗಿ ಹೇಳೋದಾದ್ರೆ,
1: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸಿಸ್ಟಮ್ ಸೆನ್ಸ್, ಥಿಂಕ್, ಟಾಕ್, ಆಕ್ಟ್ ಮಾಡಿದ್ರೆ ಅದನ್ನು ಐಒಟಿ ಅಂತೂ ಹೇಳ್ಬೋದು. ಮೊದಲೇ ಅದು ಏನು ಸೆನ್ಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್, ಏರ್ ಪ್ರೆಷರ್, ಲೈಟ್ ಇಂಟೆನ್ಸಿಟಿ ಮುಂತಾದವುಗಳನ್ನು, ಆಮೇಲೆ ಸೆನ್ಸರ್ ಇಂತ ಬಂದ ಡೇಟಾವನ್ನು ಪ್ರೋಸೆಸ್ ಮಾಡಿ ಮೀನಿಂಗ್ ಫುಲ್ ಇನ್ಫಾರ್ಮೇಶನ್ ಪಡೆಯಬೇಕು. ಉದಾಹರಣೆಗೆ ಸ್ಮಾರ್ಟ್ ವಾಚ್ ನಲ್ಲಿ ಸೆನ್ಸರ್ ಮೆಷರ್ ಮಾಡಿದ ಸ್ಟೆಪ್ಸ್ ಇಂತ ಕ್ಯಾಲೋರೀಸ್ ಬರ್ನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತದೆ. ಆಮೇಲೆ ಅದು ಬೇರೆ ಡಿವೈಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು, ವೈರ್ಲೆಸ್ ಆಗಿ ಅಥವಾ ಇಂಟರ್ನೆಟ್ ಮೂಲಕ. ಕೊನೆಗೆ ಆ ಡೇಟಾವನ್ನು ಯೂಸರ್ ಗೆ ಸ್ಯೂಟಬಲ್ ಫಾರ್ಮ್ಯಾಟ್ ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಥವಾ ಅದರ ಆಧಾರದ ಮೇಲೆ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು. ಐಒಟಿ ಅನ್ನು ಎನೇಬ್ಲರ್ ಅಂತ ಕೂಡ ಕರೀತಾರೆ.
0: ಇನ್ನು ನೀವು ಸ್ಮಾರ್ಟ್ ಎನರ್ಜಿ ಮೀಟರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಹೇಗೆ ವರ್ಕ್ ಮಾಡುತ್ತೆ?
1: ಸ್ಮಾರ್ಟ್ ಎನರ್ಜಿ ಮೀಟರ್ ಅಂದ್ರೆ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ AMI ಅಥವಾ ಸ್ಮಾರ್ಟ್ ಗ್ರಿಡ್ ಅನ್ನು ದೊಡ್ಡ ಐಒಟಿ ಸಿಸ್ಟಮ್ ನ ಒಂದು ಕಂಪೋನೆಂಟ್. ಸ್ಮಾರ್ಟ್ ಎನರ್ಜಿ ಮೀಟರ್ ಅನ್ನು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುತ್ತಾರೆ. ಇದು ನಾವು ಕನ್ಸ್ಯೂಮ್ ಮಾಡುವ ಎನರ್ಜಿ, ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಕ್ವಾಲಿಟಿ ಮುಂತಾದ ಪ್ಯಾರಾಮೀಟರ್ಸ್ ಅನ್ನು ಮೆಷರ್ ಮಾಡಿ ಸರ್ವರ್ ಗೆ ಕಳಿಸುತ್ತದೆ. ಸರ್ವರ್ ನಲ್ಲಿ ಈ ಡೇಟಾ ಯೂಸ್ ಮಾಡಿ ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಜನರೇಟ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಮನೆಗೆ ಬಂದು ಮೀಟರ್ ರೀಡಿಂಗ್ ಮ್ಯಾನ್ಯಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಪೀಕ್ ಅವರ್ಸ್ ನಲ್ಲಿ ಅಡಿಷನಲ್ ಪವರ್ ಡಿಮ್ಯಾಂಡ್ ಎಷ್ಟು ಇರಬಹುದು ಅಂತ ಪವರ್ ಸಪ್ಲೈ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡಿ ಪ್ಲಾನಿಂಗ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಿಮ್ಮ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಇಂದ ಜನರೇಟ್ ಆಗುವ ಪವರ್ ಅನ್ನು ಮಾರಾಟ ಮಾಡಲು ಸಹಾಯ ಮಾಡಬಹುದು. ಮತ್ತು ಮೊಬೈಲ್ ರೀಚಾರ್ಜ್ ಮಾಡುವ ಹಾಗೆ ಪ್ರೀಪೇಯ್ಡ್ ಎಲೆಕ್ಟ್ರಿಸಿಟಿ ಆಪ್ಷನ್ ಕೂಡ ಕೊಡಬಹುದು.
0: ಶಂಜಿತ್ ಅವ್ರೆ, ಆಗ್ಲೇ ನೀವು ಹೇಳ್ತಾ ಐಒಟಿ ಅನ್ನ ಎನೇಬ್ಲರ್ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ, ಯಾಕೆ ಹಾಗೆ ಕರೀತಾರೆ?
1: ಯಾಕೆಂದ್ರೆ ಐಒಟಿ ತನ್ನಿಂದ ತಾನೇ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಅದು ಬೇರೆ ಸೊಲ್ಯೂಷನ್ಸ್ ಪಾಸಿಬಲ್ ಆಗುವಂತೆ ಮಾಡುತ್ತದೆ. ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI. AIಗೆ ರಿಯಲ್ ವರ್ಲ್ಡ್ ಇಂತ ಡೇಟಾ ಬೇಕು. ಆ ಡೇಟಾ ಅನ್ನು ಐಒಟಿ ಸಪ್ಲೈ ಮಾಡುತ್ತದೆ. ಟ್ರಾಫಿಕ್ ಕ್ಯಾಮರಾಗೆ AI ಕನೆಕ್ಟ್ ಮಾಡಿದರೆ ವೆಹಿಕಲ್ಸ್ ನ ಕೌಂಟ್ ಮಾಡಬಹುದು. ಆದ್ರೆ ಕ್ಯಾಮರಾ ಕನೆಕ್ಟೆಡ್ ಆಗಿರೋದ್ರಿಂದ ಮಾತ್ರ ಆ ಡೇಟಾ ಸಿಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐಒಟಿ ಐಸ್ ಮತ್ತು ಇಯರ್ಸ್ ಇದಂತೆ, AI ಬ್ರೈನ್ ಇದಂತೆ. ಐಒಟಿ ನೋಡಿದ ಮತ್ತು ಕೇಳಿದ ಇನ್ಫಾರ್ಮೇಶನ್ ಅನ್ನು AI ಇಂಟರ್ಪ್ರೆಟ್ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್, ಡಿಜಿಟಲ್ ಟ್ವಿನ್. ಡಿಜಿಟಲ್ ಟ್ವಿನ್ ಅಂದ್ರೆ ರಿಯಲ್ ಆಬ್ಜೆಕ್ಟ್ ನ ಲೈವ್ ಡಿಜಿಟಲ್ ಕಾಪಿ. ಅದು ಫ್ಯಾಕ್ಟರಿ ಮೆಷಿನ್ ಆಗಿರಬಹುದು, ಬ್ರಿಡ್ಜ್ ಆಗಿರಬಹುದು, ಅಥವಾ ಹೋಲ್ ಸಿಟಿ ವಾಟರ್ ನೆಟ್ವರ್ಕ್ ಆಗಿರಬಹುದು. ರಿಯಲ್ ಆಬ್ಜೆಕ್ಟ್ ಮೇಲೆ ಇರುವ ಸೆನ್ಸರ್ಸ್ ಕಂಟಿನ್ಯೂಸ್ ಆಗಿ ಡೇಟಾ ಕಲೆಕ್ಟ್ ಮಾಡಿ ಡಿಜಿಟಲ್ ಕಾಪಿಯನ್ನು ಅಪ್ಡೇಟ್ ಮಾಡುತ್ತವೆ. ಆಮೇಲೆ ಎಂಜಿನಿಯರ್ಸ್ ರಿಯಲ್ ಸಿಸ್ಟಮ್ ಗೆ ಡಿಸ್ಟರ್ಬ್ ಮಾಡದೆ ಡಿಜಿಟಲ್ ಕಾಪಿ ಮೇಲೆ ಟೆಸ್ಟ್ ಮಾಡಬಹುದು. ಉದಾಹರಣೆಗೆ ಸಮ್ಮರ್ ನಲ್ಲಿ ಡಿಮ್ಯಾಂಡ್ ಡಬಲ್ ಆದ್ರೆ ಏನಾಗುತ್ತದೆ ಅಂತ ಟೆಸ್ಟ್ ಮಾಡಬಹುದು.
0: ಕೇಳಿದ್ರಲ್ಲ ಶ್ರೋತೃಗಳೇ, ಐಒಟಿ ಕಣ್ಣು ಮತ್ತು ಕಿವಿ ಇದ್ದಂತೆ, AI ಬ್ರೈನ್ ಇದ್ದಂತೆ, ಈ ಮೂರೂ ಸೇರಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಬರುತ್ತೆ. ಅದು ಇನ್ಫಾರ್ಮೇಶನ್ ನ ಇಂಟರ್ಪ್ರೆಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಅಥವಾ ಟ್ರಾಫಿಕ್ ನಲ್ಲಿ ನೀವು ನೋಡಬಹುದು ಎಷ್ಟು ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ನೋಡಿ ತನ್ನಿಂದ ತಾನೇ ಟ್ರಾಫಿಕ್ ಸಿಗ್ನಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ ಐಒಟಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಉದಾಹರಣೆಯಾಗಿ ತಗೊಳ್ಬಹುದು ಅನ್ಸುತ್ತೆ. ಅಂದ್ರೆ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಕೆಲಸ ಸರಾಗವಾಗಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಸಾವಿರಾರು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲಾ ಡಿವೈಸಸ್ ಒಂದು

0: ಒಂದು ಕಡೆ ಕಲೆಕ್ಟ್ ಮಾಡೋದು ಹೇಗೆ, ಒಂದಕ್ಕೊಂದು ಅದು ಹೊಂದಿಕೊಳ್ಳುತ್ತಾ?
1: ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಬೇಕು. ಅಂದ್ರೆ ISO ಮತ್ತು IEC ನ ಜಾಯಿಂಟ್ ಕಮಿಟಿ IoT ಮತ್ತು ಡಿಜಿಟಲ್ ಟ್ವಿನ್ಸ್ ಗೆ ಕಾಮನ್ ರೆಫರೆನ್ಸ್ ಆರ್ಕಿಟೆಕ್ಚರ್ಸ್ ಮತ್ತು ವೊಕ್ಯಾಬುಲರೀಸ್ ಪಬ್ಲಿಷ್ ಮಾಡುತ್ತದೆ. ಇಂಡಿಯಾ ಕೂಡ ಈ ವರ್ಕ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದೆ. ಇವತ್ತಿನ ಫೋನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಪೋರ್ಟ್ ಇರುವಂತೆ ಡೇಟಾಗೆ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ಒಂದು ಸಿಟಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಸೆನ್ಸರ್ ಬೇರೆ ಸಿಟಿನಲ್ಲಿ ಡೆವಲಪ್ ಮಾಡಿದ ಪ್ಲಾಟ್ಫಾರ್ಮ್ ಜೊತೆ ವರ್ಕ್ ಮಾಡಲು ಸ್ಟ್ಯಾಂಡರ್ಡ್ ಸಹಾಯ ಮಾಡುತ್ತವೆ. ಅಂದ್ರೆ ಡಿವೈಸಸ್ ಒಂದೊಂದು ಜೊತೆ ಕಮ್ಯುನಿಕೇಟ್ ಮಾಡಲು ಒಂದು ಕಾಮನ್ ಲ್ಯಾಂಗ್ವೇಜ್ ಇದಂತೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಇರುವಂತೆ ಡಿವೈಸ್ ಗೆ ಕೂಡ ಸ್ಟ್ಯಾಂಡರ್ಡ್ಸ್ ಡಿಫೈನ್ ಮಾಡುವ ಲ್ಯಾಂಗ್ವೇಜಸ್ ಇರುತ್ತವೆ.
0: ಈ ಒಂದು ಉತ್ತರದಿಂದ ನಮ್ಮ ಶ್ರೋತೃಗಳಿಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಈ IoT ಅನ್ನ ಪುಷ್ ಮಾಡ್ತಾ ಇರುವಂತ ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಯಾವುದು?
1: ಮೊದಲೇನದು ಎಡ್ಜ್ ಕಂಪ್ಯೂಟಿಂಗ್. ಪ್ರತಿ ರೀಡಿಂಗ್ ಅನ್ನು ಡಿಸ್ಟೆಂಟ್ ಕ್ಲೌಡ್ ಗೆ ಕಳುಹಿಸುವರ ಬದಲು ಡಿವೈಸ್ ಹತ್ತಿರ ಇರುವ ಸ್ಮಾಲ್ ಕಂಪ್ಯೂಟರ್ ಅಂದ್ರೆ ಎಡ್ಜ್ ಗೇಟ್ವೇ ಅಲ್ಲಿ ಡೇಟಾನ ಪಾರ್ಟ್ ಆಗಿ ಅನಲೈಸ್ ಮಾಡಬಹುದು. ಇದರಿಂದ ರೆಸ್ಪಾನ್ಸ್ ಫಾಸ್ಟ್ ಆಗುತ್ತದೆ. ನೆಟ್ವರ್ಕ್ ವೀಕ್ ಇದ್ದರೂ ಸಿಸ್ಟಮ್ ವರ್ಕ್ ಮಾಡಬಹುದು. ರೂರಲ್ ಏರಿಯಾಸ್ ನಲ್ಲಿ ಇದು ತುಂಬಾ ಯೂಸ್ಫುಲ್. ಎರಡನೇದು ಟೈನಿ ML ಅಂದ್ರೆ ಮೈಕ್ರೋ ಕಂಟ್ರೋಲ್ ಒಳಗಡೆ ಸ್ಮಾಲ್ AI ಮಾಡೆಲ್ಸ್ ರನ್ ಮಾಡಬಹುದು. ಮೂರನೆಯದು 5G ಮತ್ತು ಸ್ಯಾಟಲೈಟ್ IoT. ಇವುಗಳು ಕನೆಕ್ಟಿವಿಟಿ ಇಲ್ಲದ ಅಥವಾ ಕನೆಕ್ಟಿವಿಟಿ ಕಡಿಮೆ ಇರುವ ಏರಿಯಾಸ್ ಗೆ ಕೂಡ ಕನೆಕ್ಟಿವಿಟಿ ತರುತ್ತವೆ.
0: ಶಂಶಿತ್ ಅವರೇ, ಈ IoT ಡೆವಲಪ್ಮೆಂಟ್ ನಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಈ IoT ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಏನ್ ಮಾಡ್ತಾ ಇದೆ?
1: ಸಿರಾಕ್ ಬೆಂಗಳೂರಿನಲ್ಲಿ ನಾವು ಇಂಡಸ್ IoT ಕಿಟ್ ಮತ್ತು IoT ಲ್ಯಾಬ್ ಕಿಟ್ ತರ ಲರ್ನಿಂಗ್ ಮತ್ತು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಡೆವಲಪ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್ ಮತ್ತು ಸ್ಟಾರ್ಟ್ಅಪ್ಸ್ ಇವುಗಳನ್ನು ಯೂಸ್ ಮಾಡಿ ರಿಯಲ್ ಸೊಲ್ಯೂಷನ್ಸ್ ಪ್ರೊಟೋಟೈಪ್ ಮಾಡುತ್ತಾರೆ. ಸಿರಾಕ್ ಬೆಂಗಳೂರು ಸ್ಮಾರ್ಟ್ ಎನರ್ಜಿ ಮೀಟರ್, ಸ್ಮಾರ್ಟ್ ಸಿಟೀಸ್ ಗೆ IoT ಸೊಲ್ಯೂಷನ್ಸ್, ಸ್ಮಾರ್ಟ್ ವಾಟರ್ ಮೀಟರ್ಸ್, ಸ್ಮಾರ್ಟ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸ್ಮಾರ್ಟ್ ಎನ್ವೈರನ್ಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್, ಸ್ಮಾರ್ಟ್ ಪೋಸ್ ಕಿಯೋಸ್ಕ್, ಆಟೋಮೋಟಿವ್ IoT, ಆಟೋಮೋಟಿವ್ ಸೆಕ್ಯೂರಿಟಿ, ಇಂಡಿಜಿನಸ್ ಡ್ರೋನ್ ಪ್ಲಾಟ್ಫಾರ್ಮ್ ಇಂಡಸ್ಕಾಪ್ಟರ್ ಮತ್ತು ಸಿಸ್ಟಮ್ ಲೆವೆಲ್ ಫಂಕ್ಷನಾಲಿಟಿ ಅಂಡ್ ಸೆಕ್ಯೂರಿಟಿ ವ್ಯಾಲಿಡೇಷನ್ ಸಿಸ್ಟಮ್ ಕೂಡ ಡೆವಲಪ್ ಮಾಡಿದೆ. ನಾವು ಡೆವಲಪ್ ಮಾಡುವ ಟೆಕ್ನಾಲಜೀಸ್ ಮೂಲಕ ಸ್ಯೂಟಬಲ್ ಪ್ರಾಡಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೇವೆ. ನಾಲೆಜ್ ನ ಪ್ರೋಲಿಫರೇಟ್ ಮಾಡುತ್ತೇವೆ. ಫೆಲೋ ರಿಸರ್ಚರ್ಸ್ ತಮ್ಮ ಸೊಲ್ಯೂಷನ್ಸ್ ಬಿಲ್ಡ್ ಮಾಡಲು ಎನೇಬಲ್ ಮಾಡುತ್ತೇವೆ ಮತ್ತು ನಮ್ಮ ದೇಶದ ಸಿಟಿಸನ್ಸ್ ಗೆ ವೇರಿಯಸ್ ಅಪ್ಲಿಕೇಶನ್ ಡೊಮೈನ್ ನಲ್ಲಿ ಇಂಡಿಜಿನಸ್ ಟೆಕ್ನಾಲಜೀಸ್ ಮೂಲಕ ಸಪೋರ್ಟ್ ಮಾಡುತ್ತೇವೆ.
0: ಸೊ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬರಬಹುದು. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆದ್ರೆ ಇದರಿಂದ ನಮಗೆ ಏನು ಲಾಭ? ನಾವು ಹೇಗೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು? ನಮಗೂ ಅವಕಾಶಗಳು ಇದೆಯಾ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸೋದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೋದು. ಅಂತವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: IoT ಕಲಿಕೆಗೆ ಪ್ರತಿ ಲೆವೆಲ್ ಗೆ ಒಂದು ಲ್ಯಾಡರ್ ಇದೆ. ಫಸ್ಟ್ ಸ್ಟೆಪ್ ನಲ್ಲಿ ನಿಮ್ಗೆ ಬೇಕಾಗಿರುವುದು ಒಂದು ಮೈಕ್ರೋ ಕಂಟ್ರೋಲರ್ ಡೆವಲಪ್ಮೆಂಟ್ ಬೋರ್ಡ್, ಒಂದು ಸೆನ್ಸರ್ ಮತ್ತು ಒಂದು ಲ್ಯಾಪ್ಟಾಪ್. ಇದರಿಂದ ಸಿಂಪಲ್ ವಾಟರ್ ಲೆವೆಲ್ ಅಲರ್ಟ್ ಅಥವಾ ಟೆಂಪರೇಚರ್ ಲಾಗರ್ ಬಿಲ್ಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಪ್ಲೆಂಟಿ ಆಫ್ ಫ್ರೀ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ಸ್ಟ್ರಕ್ಚರ್ ಲರ್ನಿಂಗ್ ಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT NASCOM ಜೊತೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಪ್ರೋಗ್ರಾಮ್ ರನ್ ಮಾಡುತ್ತದೆ. ಇದು 10 ಎಮರ್ಜಿಂಗ್ ಟೆಕ್ನಾಲಜೀಸ್ ಕವರ್ ಮಾಡುತ್ತದೆ, ಅದರಲ್ಲಿ IoT ಕೂಡ ಒಂದು. ಫೌಂಡೇಶನ್ ಕೋರ್ಸ್ ಯೂಶಲಿ ಬಂತು 40-60 ಅವರ್ಸ್ ಇರುತ್ತವೆ. ಸಿಡ್ಯಾಕ್ ಸೆಂಟರ್ಸ್ ಬ್ರಿಡ್ಜ್ ಕೋರ್ಸಸ್ ಆಫರ್ ಮಾಡುತ್ತವೆ. ಇವುಗಳು ರಿಯಲ್ ಟೂಲ್ಸ್, ಪ್ಲಾಟ್ಫಾರ್ಮ್ಸ್ ಮತ್ತು ಹಾರ್ಡ್ವೇರ್ ಜೊತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್ ಕೊಡುತ್ತವೆ. ಗ್ರಾಜ್ಯುಯೇಟ್ಸ್ ಕರಿಯರ್ ಮಾಡಲು ಬಯಸಿದರೆ ಸಿಡ್ಯಾಕ್ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ PG ಡಿಪ್ಲೊಮಾಸ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್ ಆಫರ್ ಮಾಡುತ್ತದೆ. ಅಡ್ಮಿಷನ್ ಸಿಡ್ಯಾಕ್ ಕಾಮನ್ ಅಡ್ಮಿಷನ್ ಟೆಸ್ಟ್ CCAT ಮೂಲಕ ನಡೆಯುತ್ತದೆ. CCAT ವರ್ಷಕ್ಕೆ 2 ಸಲ ಕಂಡಕ್ಟ್ ಆಗುತ್ತದೆ.
0: ಫೌಂಡೇಶನ್ ಕೋರ್ಸ್ ಗೆ ಸಾಮಾನ್ಯವಾಗಿ 40-60 ಗಂಟೆಗಳು ಮಾತ್ರ ಆಗುತ್ತೆ. ಅಷ್ಟರಲ್ಲಿ ಇವರು ಖಂಡಿತವಾಗಿ ಇದನ್ನ ಕಲಿಬಹುದು, ಟ್ರೈನಿಂಗ್ ಅನ್ನ ಪಡ್ಕೊಳ್ಬಹುದು ಸಿಡ್ಯಾಕ್ ನಲ್ಲಿ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಕೊನೆಯದಾಗಿ ಒಬ್ಬ ಬಿಗಿನರ್ಸ್ ಗೆ ನಿಮ್ಮ ಸಲಹೆ ಏನು?
1: ಒಂದು ಕಂಪ್ಲೀಟ್ IoT ಚೈನ್ ನ ಎಂಡ್ ಟು ಎಂಡ್ ಬಿಲ್ ಮಾಡಿ. ಅಂದ್ರೆ ಸೆನ್ಸರ್, ಮೈಕ್ರೋ ಕಂಟ್ರೋಲರ್, MQTT ಮೂಲಕ ಮೆಸೇಜ್, ನಿಮ್ಮ ಫೋನ್ ನಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್. ಇದನ್ನು ನೀವು ಒನ್ಸ್ ಕಂಪ್ಲೀಟ್ ಮಾಡಿದ್ರೆ IoT ನ ಪ್ರತಿ ಲೇಯರ್ ಹೇಗೆ ವರ್ಕ್ ಮಾಡುತ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತದೆ.
0: ಶಂಶಿತ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ IoT ಬಗ್ಗೆ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಶ್ರೋತೃಗಳೇ, ಇಂದು ನಾವು IoT ಅನ್ನ 4 ಲೇಯರ್ಸ್ ಅಂದ್ರೆ ಡಿವೈಸ್, ಕನೆಕ್ಟಿವಿಟಿ, ಪ್ಲಾಟ್ಫಾರ್ಮ್ ಮತ್ತು ಅಪ್ಲಿಕೇಶನ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇರುವ IoT ಡಿವೈಸ್ ಗಳನ್ನ ಗಮನಿಸೋಣ, ನೋಡುವ ಕ್ಯೂರಿಯಾಸಿಟಿಯನ್ನ ಬೆಳೆಸ್ಕೊಳ್ಳೋಣ. ಇದನ್ನ ನಾವು ಹೇಗೆ ಕಲಿಬಹುದು, ಇದರ ಬಗ್ಗೆ ಹೇಗೆ ಆಸಕ್ತಿಯನ್ನ ಮೂಡಿಸ್ಕೊಳ್ಬಹುದು ಅನ್ನೋದನ್ನ ನಾವು ನೋಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ IoT ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ನಮಸ್ಕಾರ.
2: ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ

0: ಭಾಗವಹಿಸಿದ್ದವರು ಶಂಜಿತ್ ಕೆವಿ, ಸೈಂಟಿಸ್ಟ್ ಎಫ್, ಐಒಟಿ ವಿಭಾಗದ ಮುಖ್ಯಸ್ಥರು ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
0: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಸಮಯ ಬೆಳಗಿನ 7:30.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚಂಪಿ ಎಲ್ಲೂ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ!
2: ಅಯ್ಯ, ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅಕ್ಕಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
1: ಅಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
3: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
2: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟೇನ್ರಿ ಅತ್ತಿಯವ್ರ.
1: ಟಿವಿ ಮುಂದ ಕೂಡೋದು ಬಿಡ ನಿನ್ನ.
2: ಇಲ್ಲಿಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
1: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗಿ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
2: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
1: ಏ, ಬಾಯ್ ತೆಗಿಬೇಡ ಇನ್ನ.
2: ಅಯ್ಯೋ,
4: ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ? ಒಗಿ ಅದನ್ನ ಹತ್ಲಾಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
5: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ. ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
4: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೊಕ್ಕಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್.

0: ಬರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
1: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: కుండ్రతావు ఇవ్వమా తెలివున ఇక్కడ కొంటి మత్త ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕಾಯ ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು
2: ಕೇಳುವರೆ ಇದೇ ಶುಕ್ರವಾರ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್ ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 ಎಸ್ಟಿಡಿ ಕೋಡ್ 080 ಕೇಳಿ ಇದೇ ಶುಕ್ರವಾರ 9 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನ್ನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7ರಂದು ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ದತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ

0: ಪ್ರಧಾನಿ, ಸಮಾಜದ ಯಾವುದೇ ವರ್ಗವು ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ಧಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10ರವರೆಗೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025ರ ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜಿರಾಮ್ಜಿ ಕಾಯ್ದೆ 2025ರ ಅಡಿಯಲ್ಲಿ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಹೊಸ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 375 ಅನುಮತಿಸಲಾದ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತದೆ. ಹೊಸ ಕಾಮಗಾರಿಗಳ ಪಟ್ಟಿಯು ಹಿಂದಿನ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 266 ಕಾಮಗಾರಿಗಳಿಗಿಂತಲೂ %41 ವಿಸ್ತರಣೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ 4 ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು ಮರುಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ. ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ಧತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕ

0: ಹರಿಯಾಣ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನೆ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ 2ನೇ ಪಂದ್ಯ ಇದೇ 9ರಂದು ರಾಂಚಿಯಲ್ಲಿ ನಡೆಯಲಿದೆ. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೊಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ದ ಜೊಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ 2ನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿ ಮಿನಾರ್ ಗಾಯದ ಬೆನ್ನಲ್ಲಿ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೊಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿಂಡ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ಧ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ಧ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ಧ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿಜಿ ರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೊಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಗೆ 7:45:20. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಚಾಮುಂಡಿ ಚಿತ್ರದ ಒಂದು ಗೀತೆ.

ಇಷ್ಟೊತ್ತು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳು ಈ ಬೆಳಗ್ಗೆ 9:45 ಪ್ರಸಾರ ಮಾಡುತ್ತೇವೆ. ಈಗ ಸಮಯ 8:00. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ಹಾಗೂ 8:15 ಮಾರ್ನಿಂಗ್ ನ್ಯೂಸ್ ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: over to Tanvi Khurana.
1: Thank you, Abhishek. Cabinet lauds Narendra Modi on 25 years as head of government, leads Hindustan Times. BJP to launch yatras to mark Modi's 25 years in public life, reports the Asian Age. The opposition's protest in central Delhi that lasted for 9 hours yesterday is noticed prominently by the dailies. Opposition hits the street against CEC, its leaders detained, leads the Indian Express, adding Parliament Street shuts down for much of the day. BJP accuses opposition for fomenting anarchy, says the Pioneer. AIR Marshal Ashutosh Dixit to be next IAF chief, informs the Pioneer. And finally, master storyteller Jeffrey Archer dies at 86, reports the Financial Express. The paper writes, British novelist, former politician, leaves a lasting literary legacy. And with that, it's back to you, Abhishek.
0: Thank you, Tanvi. And now, before we end the bulletin, the headlines once again. Prime Minister Narendra Modi completes 25 years as head of a government. Union Cabinet passes resolution to commemorate this landmark achievement. Government notifies 375 permissible works under Viksit Bharat G. Ramji scheme, marking 41% expansion from the previous 266 works. Prime Minister Modi interacts with board members of Global System for Mobile Communications Association, says technology must become a tool for inclusive and sustainable development. RBI to announce bi-monthly monetary policy this morning. IMD forecasts heavy rain in Nagaland, Manipur, Mizoram and Tripura today. And in men's cricket, India beat West Indies by 8 wickets. And with that, we are in the morning news. Have a nice day.
2: Akashvani Ayushvani Prayojita Karyakrama Ayurveda, Yoga, Prakriti Chikitse, Yunani, Siddha Hagu Sauripa, Homeopathy, Isamagra Chikitsa Paddhatigala Mahiti Sarani, Ayushvani. Ee Karyakramada Prayojakaru, Rashtriya Ayush Abhiyana, Ayush Ilake, Karnataka Sarkara. Keli Ayushvani.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಮೇವುಂಡಿ, ಜಿಲ್ಲೆ ಗದಗ್. ಇಂದು ನಾನು ಮಾತನಾಡಲಿರುವ ವಿಷಯ ಬಂಜೆತನ ಅಥವಾ ಇನ್ಫರ್ಟಿಲಿಟಿ. ಬಂಜೆತನ ಎಂದರೆ ದಂಪತಿಗಳು ನಿಯಮಿತವಾಗಿ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಸಹ ಒಂದು ವರ್ಷದೊಳಗೆ ಗರ್ಭಧಾರಣೆ ಆಗದಿರುವ ಸ್ಥಿತಿ. ಬಂಜೆತನಕ್ಕೆ ಹಲವಾರು ಕಾರಣಗಳಿವೆ. ಇದು ಕೇವಲ ಮಹಿಳೆಯರ ಸಮಸ್ಯೆ ಮಾತ್ರವಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಮಹಿಳೆಯರಲ್ಲಿ ಬಂಜೆತನಕ್ಕಿರುವ ಕಾರಣಗಳೆಂದರೆ ಅಂಡಾಣೋತ್ಪತ್ತಿಯ ಸಮಸ್ಯೆ, PCOS, ಹಾರ್ಮೋನ್ಗಳ ಅಸಮತೋಲನ, ಎಂಡೋಮೆಟ್ರಿಯೋಸಿಸ್, ಫೆಲೋಪಿಯನ್ ನಾಳಗಳಲ್ಲಿರುವ ಸೋಂಕು ಅಥವಾ ಬ್ಲಾಕೇಜ್, ಗರ್ಭಕೋಶದಲ್ಲಿನ ಗಡ್ಡೆಗಳು, ಗರ್ಭಕೋಶದಲ್ಲಿನ ಪೊರೆ ಹಾಗೂ ಇತರ ರಚನಾತ್ಮಕ ಸಮಸ್ಯೆಗಳು. ಪುರುಷರಲ್ಲಿಯ ಬಂಜೆತನಕ್ಕೆ ಕಾರಣಗಳೆಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಅತಿ ಕಡಿಮೆ ಇರುವುದು, ಚಲನಶೀಲತೆ ಕಡಿಮೆ ಇರುವುದು, ವೆರಿಕೋಸೀಲ್ ಸಮಸ್ಯೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮಟ್ಟ ಅತಿ ಕಡಿಮೆ ಇರುವುದು, ವೀರ್ಯಸ್ಕೊಲನ ಸಮಸ್ಯೆ ಮುಂತಾದವುಗಳು. ಪುರುಷ ಹಾಗೂ ಮಹಿಳೆ ಇಬ್ಬರಲ್ಲಿಯೂ ಇರುವ ಜೀವನ ಶೈಲಿ ಹಾಗೂ ಸಾಮಾನ್ಯ ಕಾರಣಗಳೆಂದರೆ ದೀರ್ಘಕಾಲದ ಮಾನಸಿಕ ಒತ್ತಡ, ಮಾನಸಿಕ ಆತಂಕ ಮತ್ತು ನಿದ್ರೆಯ ಕೊರತೆ, ಅನಾರೋಗ್ಯಕರ ಆಹಾರ ಶೈಲಿ, ಜಂಕ್ ಫುಡ್ ಹಾಗೂ ಅತಿ ಸಂಸ್ಕರಿಸಿದ ಆಹಾರಗಳು ಹಾಗೂ ರಾಸಾಯನಿಕ ಭರಿತ ಆಹಾರಗಳ ಅತಿಯಾದ ಸೇವನೆ, ಸ್ಥೂಲಕಾಯ ಅಥವಾ ತೂಕ ಅತಿ ಕಡಿಮೆ ಇರುವುದು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮುಂತಾದ ಕೆಟ್ಟ ಅಭ್ಯಾಸಗಳು ಸಹ ಬಂಜೆತನಕ್ಕೆ ಕಾರಣಗಳಾಗಿವೆ. ಬಂಜೆತನಕ್ಕೆ ಕಾರಣವನ್ನು ಪತ್ತೆ ಹಚ್ಚಲು ಮಹಿಳೆಯರಲ್ಲಿ ಅಗತ್ಯವಿದ್ದರೆ ಹಾರ್ಮೋನ್ ಟೆಸ್ಟ್, ಅಲ್ಟ್ರಾಸೌಂಡ್ ಮತ್ತು ಫರ್ಟಿಲಿಟಿ ಎಕ್ಸಾಮಿನೇಷನ್ಗಳನ್ನು ಮಾಡಲಾಗುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗಿ ಸಿಮೆನ್ ಅನಲೈಸಿಸ್ ಎಂಬ ಪರೀಕ್ಷೆಯನ್ನು ಮಾಡಿ ಸ್ಪರ್ಮ್ ಕೌಂಟ್, ಮೋಟಿಲಿಟಿ, ಮಾರ್ಫಾಲಜಿ ಇವುಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಗಳ ಮೂಲಕ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯ. ಬಂಜೆತನ ನಿವಾರಣೆ ಮಾಡಲು ಪುರುಷ ಮತ್ತು ಮಹಿಳೆ ಇಬ್ಬರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪೌಷ್ಟಿಕಯುತ ಆಹಾರ ಸೇವನೆ ಮಾಡುವುದು, ಹಸಿರು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು, ಬದಾಮ್, ಅಕ್ರೋಡ್ ಹಾಗೂ ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ಸೇವಿಸುವುದು ಉಪಯೋಗಕರವಾಗಿದೆ. ದೈನಂದಿನ ವ್ಯಾಯಾಮದಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದೆ. ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳಬೇಕು. ಬಂಜೆತನಕ್ಕೆ ಮಹಿಳೆಯರಲ್ಲಿ ಬಳಸುವ ಹಲವಾರು ಹೋಮಿಯೋಪತಿ ಔಷಧಿಗಳೆಂದರೆ ಸಿಪಿಯಾ, ಪಲ್ಸೆಟಿಲಾ, ನ್ಯಾಟ್ರಮ್ಯೂರ್, ಕೆಲ್ಕೇರಿ.

0: ബീറ്റാകാർബ്, ഇഗ്നേഷ്യ, ഫോസ്ഫോറിക് ആസിഡ്, നക്സോമിക, ഊഫ്രിനം, സിമിസിപിക, സെബൈന, ഒവേറിനം മുന്താദവുകളു. പുരുഷരലി ബളസുവ ഔഷധികളെന്തരെ ലൈക്കോപോഡിയം, ആഗ്നസ് കാസ്റ്റസ്, ദമിയാന, സെലീനിയം, കലേഡിയം, എക്സ്റേ മുന്താദവുകളു. ഹോമിയോപതി ഔഷധികളു ಬಂಜತನಕ್ಕೆ ಸರಿಯಾದ ಕಾರಣವನ್ನು ಪತ್ತೆ ಹಚ್ಚಿ ದಂಪತಿಗಳಿಬ್ಬರ ಆರೋಗ್ಯವನ್ನು ಪರಿಗಣಿಸಿ ಅಗತ್ಯವಿರುವ ಎಲ್ಲಾ ಚಿಕಿತ್ಸಾ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದೇ ಉತ್ತಮ ವೈದ್ಯಕೀಯ ವಿಧಾನವಾಗಿದೆ. ಸಾರ್ವಜನಿಕರು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಹತ್ತಿರದ ಆಯುಷ್ ಚಿಕಿತ್ಸಾಲಯ, ಆಯುಷ್ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಂಜೆತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 8:35. ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರು ಪ್ರಸಾರ.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಬರ್ತಕ ಏನ್ ಮಾಡಾಕತ್ತೀವೋ ಅದು ಇಲ್ಲ, ಮತ್ತೆ ಮನ್ಯಾಗ ಏನ್ ನಿನ್ನ ಮದ್ವಿಗೆ ಬರ್ತಾನೆ ಅಂದಿ ಬರ್ಲೇ ಇಲ್ಲ. ನೀ
5: ಯಾರು? ಸದು ಏನ?
4: ಹಾ, ನಾನಾದೀನಿ.
5: ಬಾ ಸದು ಬಾ. ಏನಾಯ್ತಂದ್ರ, ನಾನು ಎಲ್ಲಾ ತಯಾರಿಯಾಗಿ ಕೂತಿದ್ದೆ ಲಗ್ನಕ್ ಬರ್ಬೇಕಂತ ಹೇಳಿ. ಅದು ಏನಾಯ್ತಂದ್ರ, ಲಗ್ನಕ್ಕೆಲ್ಲ ತಯಾರಾಗಿ ಏನೇನ ಎಲ್ಲಾ ಹಿಂಗ್ ಚೀಲ ಗೀಲ ತಗೊಂಡು ಹೊರಗೆ ಬರ್ಬೇಕು ಅನ್ನೋಟಿಗೆ ಬ್ಯಾಕ್ ಅಡ್ಡು ಹೋಗ್ಬಿಡ್ತಪ್ಪ. ಅದಕ್ಕ ಬ್ಯಾಕ್ ಹೋಗೈತಿ, ಲಗ್ನ ಕೊಂಟೀನಿ. ಅದಕ್ಕೆ ಬಸ್ ಅದು ಸಿಗ್ಲಿ ಬಿಡ್ಲಿ ಅಂತ ಹೇಳಿಕಿಂದ ಕೂತೆ ನಾ ಒಂದಿಟ್ಟು ಮನ್ಯಾಗ. ಯಾರು ಹಾಯ್ದು ಹೋಗ್ತಾರ ಆ ಜಾಗಕ್ಕೆ ಅಂತೇಳಿ ಅವರು ಹಾಯ್ದು ಹೋಗಿಂದ ನಾ ಬರ್ಬೇಕೇನ ಅನ್ನೋಟಿಗೆ ಅದು ಯಾರು ಹಾಯ್ದೆ ಹೋಗ್ಲಿಲ್ಲ ನೋಡು. ಅದಕ್ಕೆ ಹಿಂಗಾಗಿ ನನಗೆ ಲಗ್ನಕ್ಕೆ ಬರೋದು ಆಗ್ಲಿಲ್ಲ. ಅದು
4: ಏನು ಎಂಥ ಕಾಲದಾಗ ಅದೀನಿ ಬರ್ತಾವ ಕೈನ? ಬ್ಯಾಕ್ ಅಡ್ಡ ಹೋತು, ಖಾಲಿ ಕೊಡ, ಇದ್ರಿಗೆ ಬತ್ತು, ಇನ್ನ ಮೂಢನಂಬಿಕೆ ಒಳಗದಿ ನೋಡುವಣಿ.
5: ಏ ಹಂಗೇನು ಭಾಳ ಏನು ಇಲ್ಲಪ್ಪ, ಹಂಗೇನು ಭಾಳ ಮೂಢಿಕೆ ಒಳಗೆ ಇಲ್ಲ ಕರೆ. ಆದ್ರೂ ಒಂದೊಂದು ಸರಿ ಪಾಲಿಸ್ತೀನಿ ಅಪ್ಪ ನಾನು.
4: ಎಲ್ಲದರಿಗೂ ನಂಬಿಕೆ ಇರಬೇಕು, ಬಟ್ ಈ ತರ ಮೂಢನಂಬಿಕೆ ಒಳಗೆ ನಂಬಿಕೆ ಇರಬಾರ್ದು ನನ್ನ ಪ್ರಕಾರ. ಯಾಕಂದ್ರೆ ಈಗ ಜನ ಭಾಳ ಮುಂದುವರೆದೈತಿ, ಎಲ್ಲ ನೀವು ಹಿಂದಿನ ಕಾಲದಾಗ ಇದೀರ ಅನಿಸತ್ತೆ ನನಗೆ. ಯಾಕಂದ್ರೆ ಬೇಕ ಅಡ್ಡ ಹೋಗೋದು, ಮತ್ತು ಸಂಜೆ ಮಡಿ ಅದು ಕಸ ಹುಡುಕಿಸಿಂದ ಹೊರಗೆ ಚೆಲ್ಲಬಾರ್ದು, ಆಮೇಲೆ ಅದು ಖಾಲಿ ಕೊಡ ಇದ್ರಿಗೆ ಬರಬಾರ್ದು. ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋದು ಈಗಿನ ಜನ ಹಂಗೆ ಮಾಡ್ತಾರೆ. ಒಂದು ಒಳ್ಳೆ ಕೆಲಸಕ್ಕೆ ಹೊಂಟಿರ್ತಾರೆ, ಖಾಲಿ ಕೊಡ ಇದ್ರಿಗೆ ಬತ್ತಂದ್ರೆ ಮತ್ತೆ ವಾಪಸ್ ಮನೆಗೆ ಬರೋದು.
5: ಹಂಗೆ
4: ಮಾಡ್ತಾರೆ.
5: ಮತ್ತೆ ಬೆನ್ ಹಿಂದೆ ಯಾರು ಸೀನಿದ್ರ ತಿಳ್ಕೊ, ಅವಾಗ ಹಿಂಗ್ಯಾಗ ಸೀನಿದೆ ಅಂತೇಳಿ ಬೆನ್ನಾಗ ಊದಂತಾರ. ಇಂಥವೆಲ್ಲ ನಾನು ಮೊನ್ನೆ ನಮ್ಮ ಊರಿಗೆ ಹೋಗಿದ್ದೆ ನಾನು, ಅಲ್ಲಿ ಎಲ್ಲ ಭಾಳ ನೋಡಿನಿ. ಅದು ನೋಡಿ ನೋಡಿ ತಲೆ ಹಾಕುತ್ತಾವ ನಾನು. ಇದಕ್ಕೆ ಅದು ಏನು ಆಗ್ತಾವಲ್ಲ, ಒಂದಿಟ್ಟು ನಿತ್ತಾರೆ ಹೋಗ್ತಾರೆ, ಆಮೇಲೆ ಹೋಗ್ತಾರೆ. ಹಿಂಗೆ ಇಂಥವಿನ್ನ ಭಾಳ ಅದಾವ ಮೂಢನಂಬಿಕೆಗಳು ನಮ್ಮ ಹಳ್ಳಿ ಒಳಗಂತರೂ ಭಾಳ ಅದಾವಪ್ಪ. ಈಗ ನಾವೇನಾಗ್ತೀವಿ, ಸೂಟಿಗೆ ಹೋಗಿರ್ತೇವಲ್ಲ, ಅಲ್ಲಿ ಹೋಗೋಣ. ಅವರು ದಿನ ಮಾಡು ಒಂದು ಕೆಲಸದೊಳಗೆ ಇಂಥವೆಲ್ಲ ಪಾತ್ರ ಬಂದಾಗ ನಮಗೂ ಅದನ್ನ ತಗೊಂಡ್ ತಗೊಂಡು ರೂಢಿ ಹಾಕಿಸಿಂದ ಅವತ್ತು ನನಗೆ ಹಂಗಾಯ್ತು. ಏನತ್ತಂದ್ರೆ
4: ಮದುವೆ ಚಲೋ ಆಯ್ತು ಬಿಡು, ಅದೆಲ್ಲ ನೀ ಬಂದ್ರೆ ಚಲೋ ಆಗ್ತಿತ್ತು, ಅದಕ್ಕೆ ನನಗೆ ಅನಿಸ್ತು ಯಾಕೆ ಭಾರತಕ್ಕೆ ಬರಲಿಲ್ಲ, ಬರ್ತೀನಿ ಅಂದಿಳು ಅಂತ ನನಗೆ ಅನಿಸ್ತು.
5: ಮತ್ತೆ ನಿನ್ನೆ ನೋಡು ವರ್ಸಲ್ ಮ್ಯಾಗ ಸೀನಿದ್ಲು ನಮ್ಮ ಗೆಳತಿ ಮಗಳು ಒಂದು ಸೀನಾನ ಅವ್ರವ್ವ ರಮ್ ಅಂತ ಹೇಳಿ ಬೆನ್ನಾಗ ಹೊಡೆದ್ಲು. ವರ್ಸಲ್ ಮ್ಯಾಗ ಯಾಕೆ ಸೀನ್ತಿ? ಅದೇನು ಸೀನೇನ ಹೇಳಿ
4: ಬರೋದಲ್ಲ, ಅದು ಯಾವ ಬೇಕಾದಾಗ ಬರ್ಬೋದು.
5: ಅದಕ್ಕೆ ಬಂದ್ ಕಿಶಿಂದ ದಬ ದಬ ಒಂದ್ ಚರಿಗೆ ನೀರು ಹಾಕಿಬಿಟ್ಲಪ್ಪ. ಇದಕ್ಕೇನಂತಿ ನೀನು?
4: ಏನಿಲ್ಲ, ಸೀನಿದ್ರೆ ಏನ್ ತಪ್ಪಲ್ಲ, ಯಾವ ಬೇಕಾದಾಗ ಕೆಲವೊಂದು ಬಿಕ್ಕಳಕ್ ಬರ್ತಾವ, ಸೀನ್ ಬರ್ತಾವ, ಕೆಮ್ಮ ಬರ್ತೈತಿ, ನೆಗಡಿ, ಹಿಂಗೆಲ್ಲ ಕಾಮನ್ ಆಗಿ ಕೆಲವೊಂದು ಮನುಷ್ಯನ ಗುಣಧರ್ಮ ಅದ, ಯಾವ ಬೇಕಾದಾಗ ಬರ್ಬೋದು. ಸೀನಿದ್ರೆ ಏನ್ ತಪ್ಪಲ್ಲ, ಅದು ಸೀನಿದ್ರೆ ಒಂದು ನಿಜವಾದ ಪರ್ಟಿಕ್ಯುಲರ್ ಒಂದು ವೈಜ್ಞಾನಿಕ ಕಾರಣ ಇರ್ತದೆ. ಅದಕ್ಕೆ ಏನಪ್ಪ ಅಂದ್ರೆ, ಈಗ ಸೀನಿದ್ರೆ ಅದ್ರ ಮೇಲೆ ಏನರ ಹೊಲಸು ಗಿಲಸು ಬಿದ್ದಿಗಿದ್ದ ಅಂತೇಳಿ ಎಲ್ಲರೂ ಕಾಮನ್ ಆಗಿ ಹೊಸ್ತಲ ಮೇಲೆ ನೀರು ಹಾಕ್ತಾರೆ. ಅದು ನೀರು ಹಾಕಿದ್ರೆ ಸ್ವಚ್ಛ ಆಗಿಬಿಡ್ತದೆ.
5: ಅದು ಆಯ್ತು, ಈಗ ಇದೇನೋ ಬಗೆಹರಿತು. ಮತ್ತೆ ವರ್ಸಲ್ ಮ್ಯಾಗ ಕೂತ್ರೆ ಸಾಲ ಆಗ್ತದ ಅಂತಾರಲ್ಲ,
4: ಅದು ನಮ್ದು ಭ್ರಮೆ, ಅದು ನಮ್ಮ ತಪ್ಪು ಕಲ್ಪನೆ. ಅದು ಸಾಲ ಆಗೋದು, ಅವ್ ಮಕ್ಕಳೇನು ಅಲ್ಲಿ ಕುಂಡಿರ್ಬೇಕು ಇಲ್ಲಿ ಕುಂಡಿರ್ಬೇಕು ಹಂಗೆ ನೇಮನ ಇಟ್ಟಿರಂಗಿಲ್ಲ. ಅದು
5: ಅದು
4: ಸಾಲ ಕರತಂತಾರ. ಆಮೇಲೆ ಈಗ ಸಂಜೆ ಆದ ಕೂಡಲೇ ಕೆಲವೊಬ್ರು ಹೆಣ್ಮಕ್ಳು ಕಸನ ಹೊರಗೆ ಚೆಲ್ಲೋದಿಲ್ಲ, ಲಕ್ಷ್ಮಿ ಹೊರಗೆ ಮುಸುರಿ ಚೆಲ್ಲೋದಿಲ್ಲ ಕಸ ಹೊರ ಅಂದ್ರೆ, ಈಗ ಕಸ ಆಗ್ಲಿ ಮುಸುರಿ ಆಗ್ಲಿ ಹೊರಗೆ ಚೆದ್ರೆ ಲಕ್ಷ್ಮಿ ಹೊರಗೆ ಹಾಕಾಳ ಅನ್ನೋದೊಂದು ಪರ್ಟಿಕ್ಯುಲರ್ ರೀಸನ್ ಐತೆ. ಅದಕ್ಕೆ
5: ಹೊತ್ತು ಮುಣಿಗಿ ಸೊಲಿಗಿನ ಹೊರ ಕೊಡುದಿಲ್ಲ, ಅಟ್ಟೆ ಯಾಕೆ ಮೊನ್ನೆ ಹಾಲಿಗೆ ಯಪ್ಪ ಹಾಕ್ಬೇಕಂತೇಳಿ ಮೊಸರಿಸ್ಕೊಂಡ್ ಬರಕ್ ಹೋದ್ರು ಕೊಡ್ಲಿಲ್ಲ. ನಾನಾ ಒಯ್ದು ಹಾಲು ಅವ್ರ

0: ಘಟನೆ ಕೊಟ್ಟನಿ ಯಾಪ್ ಹಾಕಿದ್ರು. ಇವು ಒಂಥರ ಮೂಢ ನಂಬಿಕೆನೇ ಅಂತ.
1: ಮೂಢ ನಂಬಿಕೆ ನಮ್ಮ ಅತ್ತವೆಲ್ಲ. ಈಗ ಹೊಸ ಜಗಣ ಎದಕ್ಕೆ ಕಸ ಹೊರಗೆ ಚೆಲ್ಲುದಿಲ್ಲ ಅಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಐತಿ. ಏನಪ್ಪಾ ಅಂದ್ರೆ ಈಗ ನಾವು ಮನೆ ಕಸ ಹುಡುಕ್ತೇವೆ, ಕಸ ಹುಡುಗಿ ಅದನ್ನೊಂದು ಮೂಲಿಗೆ ಒತ್ತೇವೆ, ಮೂಲಿಗೆ ಒತ್ತಿ ಅದನ್ನ ಹೊರಗೆ ಒಂದು ದೆಬ್ಬೆ ಹಾಕಿ ಚೆಲ್ಲಿದ್ರೆ ನಿಮ್ದು ಯಾವುದೇ ಅಮೂಲ್ಯವಾದ ವಸ್ತುಗಳು, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದು ಕಿವ್ಯಾನು ಮುಗುಡ್ಯಾನು ಕಾಲಾಗಿನು ಯಾವುದೇ ಒಂದು ಅಮೂಲ್ಯ ವಸ್ತುಗಳು ಹೊರಗೆ ಚೆಲ್ಲಿದ್ರೆ ನಮ್ಗೆ ಹೊಳ್ಳಿ ಸಿಗುದಿಲ್ಲ ಅನ್ನೋ ಒಂದು ರೀಸನ್ ಐತಿ. ಅದಕ್ಕೆ ಪರ್ಟಿಕ್ಯುಲರ್ ಒಂದು ವೈಜ್ಞಾನಿಕ ಕಾರಣ ಐತಿ. ಅದ್ರ ಸಲುವಾಗಿ ಹೊರಗೆ ಚೆಲ್ಲಬಾರ್ದು ಅನ್ನೋದೊಂದು ವೈಜ್ಞಾನಿಕ ಕಾರಣ ಅದು.
0: ಅದೇ ಕತ್ತಲ್ದಾಗ ಹುಡುಕ್ಯಾಡಕ್ ಆಗುದು,
1: ಹುಡುಕ್ಯಾಡಕ್ ಆಗುದಿಲ್ಲ.
0: ಒಂದ್ ಮೂಲಿ ಕಡೆಯರೆ ಒಂದು ಯಾವ್ದಾರ ಒಂದು ಚೀಲ್ ಇರ್ತೈತಿ, ಗೊಳೆ ಮಾಡಿಡ್ರಿ ಅನ್ನೋದು ನಿನ್ನ ಉದ್ದೇಶ. ಈಗ ನೀ ಹೇಳಾಕತ್ತಾನ ಸ್ವಲ್ಪ ಸ್ವಲ್ಪ ನನಗೂ ತಲೆಯಾಗ ಬರತೈತಿ ಮೂಢ ನಂಬಿಕೆ ಅಂತ ಅದ್ರ ಮ್ಯಾಗ ವಿಶ್ವಾಸ ಮಾಡಿ.
1: ಇನ್ನೊಂದು ಇದು ಮನಿಗಾಗ್ಲಿ ಹೊಲ್ದಾಗಲಿ ಅದೊಂದು ಬೆತ್ತ ತರ ಹಾಕಿರ್ತಲ್ಲ ದೃಷ್ಟಿಗೊಂಬೆ ಏನದು?
0: ಏ ಹಾಕಿವಪ್ಪ, ನಾ ನಮ್ ದ್ರಾಕ್ಷಿ ಪಡೆದಾಗ ಹಾಕಿ ನಾನು ಒಮ್ಮ ಗೊಂಬೆ ನಿಂದ್ರಿಸ್ಬಿಟ್ಟಿನಿ, ಪ್ಯಾಂಟ್ ಶರ್ಟ್ ಹಾಕಿಸಿ.
1: ಅದಕ್ಕೆ ನಿಂದ್ರಿಸ್ತೀರ ಅದನ್ನ?
0: ಏ ಮತ್ತೆ ದ್ರಾಕ್ಷಿಗೆ ಹಣ್ಣು ಬಿಟ್ಟಿರ್ತಾವ ಕಂಡಾಪಟ್ಟಿ, ಯಾರ ಕಣ್ಣು ಹೆಂಗಿರ್ತಾವ ಏನ್ ಗೊತ್ತು? ಮರೆ ದ್ರಾಕ್ಷಿ ಎಲ್ಲ ಒಣಗ್ ಹೋತಂದ್ರೆ ಏನ್ ಮಾಡ್ತಿ? ಅದಕ್ಕೆ ಅದನ್ನ ಹಾಕಿದ್ವಿ ಅಂದ್ರ ಮೊದಲು ಇಪ್ಪ ಎಂತ ಗೊಂಬೆ ಕಟ್ಟ್ಯಾರ ಅಂದ್ರ ಅವ್ರ ದೃಷ್ಟಿ ಅದ್ರ ಮ್ಯಾಗ ಹೋಗ್ಬಿಡ್ತೈತಿ, ನಮ್ ಕಾಯಿಗೆ ಏನ ಆಗುದಿಲ್ಲ ಅಂತ ಹಿಂಗ
1: ನಂಬಿಕೆ ಮೇಲೆ ಹೋಗ್ತದ.
0: ಮತ್ ಅಷ್ಟೇ ಅಲ್ಲ ನೋಡು, ಈಗ ಸಣ್ಣ ಮಕ್ಕಳಿಗೆ ಕೈಯಾಗ ಕರಿದಾರ ಕಟ್ತೇವೆ, ಹೌದಿಲ್ಲ ಕಾಡ್ಗಿ ಅಷ್ಟೇ ದೊಡ್ಡದು ಅಂದ್ರ ಮಕ್ಕಳು ಎಷ್ಟ್ ಚಂದ ಅದ ನೋಡ ಅಂತಂದ್ರ ಜ್ವರ ಗಿರ ಬರ್ತಾವ ಅಂತ ಹೇಳಿ ಹಂಗ ಮಾಡಿರ್ತೇವ. ಅದು ಅದಕ್ಕ ಎಲ್ಲ ನೀನು ಹಂಗಂದ್ರೆ ಹೆಂಗಪ್ಪ?
1: ಇಲ್ಲ ನೆದರಾಗ್ತದ ಮಾಡ್ತೀರಿ, ಮಾಡಕ್ ಏನು ತಪ್ಪಿಲ್ಲ ಕರೆ, ಆದ್ರೆ ಒಂದು ನಂಬಿಕೆ ಇರ್ಬೇಕು. ಈ ತರ ಬಹಳ ಅತಿಯಾದ ಮೂಢನಂಬಿಕೆ ಇರಬಾರ್ದು ಮನುಷ್ಯನಲ್ಲಿ. ಈಗ ದೃಷ್ಟಿಗೊಂಬೆ ಹಾಕೋ ಉದ್ದೇಶ ಏನಪ್ಪಾ ಅಂದ್ರ ಅಲ್ಲಿ ಯಾರೋ ಒಬ್ರು ಮನುಷ್ಯರ ಅದಾರ, ಕಾವಲ್ ಅದಾರ ಅನ್ನೋದೊಂದು ಎಲ್ಲರ ಕಲ್ಪನೆ ಒಳಗೆ ಇರ್ತದ. ಈಗೆಲ್ಲ ಅದನ್ನ ನೋಡಿ ಎಷ್ಟು ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೊಟ್ಟು ಮನಿಗಿನ ದೃಷ್ಟಿಗೊಂಬೆ ಹಾಕ್ತಾರಲ್ಲ, ಅದನ್ನು ನೆದರಾಗಬಾರ್ದು ಒಂದು ಉದ್ದೇಶ ಇರ್ತದನ.
0: ಮತ್ತೆ ಮನಿನು ಎಲ್ಲರ ಯಾರು ಎಂತ ಚಂದ ಕಟ್ಟ್ಯಾರ ಓಪ ಅಂದ್ರ ಮನಿ ಹಿಡಿದು ಬಿಡುತ್ತಾ ಅವತ್ತು ಕೇಳಿ ನಾನು. ಅದಕ್ಕೆ ನನಗ ಅವತ್ತು ಹಂಗಾಯ್ತು. ಅದಕ್ಕೆ ನಾ ಅಂತೀನಿ, ನೀ ಅನ್ನೋ ಪ್ರಕಾರ ನನಗೂ ಅನಿಸ್ತೈತಿ, ಬಹಳ ಮೂಢ ನಂಬಿಕೆ ಒಳಗೆ ಹೋದ್ವಿ ಅಂದ್ರೆ ನಾವು ಜೀವನ ಸಾಗ್ಸಕ್ಕಾಗುದಿಲ್ಲ. ಇವತ್ತ ಬೆಕ್ಕು ಹೋಯ್ತು, ಲಗ್ನ ಬಿಟ್ಟೆ ಬೇರೆಯವ್ರದ್ದು, ಇನ್ನೊಂದು ಏನಾರು ಇಂಥದ್ದು ಚಲೋನೆ ಸುದ್ದಿ ಇರ್ಬೋದು, ಅಂತ ಇಂಥ ಸುದ್ದಿ ಇರ್ಬೋದು. ಅದಕ್ಕೆ ಹೋಗುತ್ತಾನ ಅವ್ರು ನಿಂದಿರ್ಬೇಕಲ್ಲ. ಈಗ ರೈಲ್ವೆಕ ಟಿಕೆಟ್ ತೆಗಿಸಿರ್ತೇವೆ, ರೈಲ್ವೆ ನಿಂದ್ರಲಿ ಬ್ಯಾಕ್ ಅಡ್ ಹೋಗಿದಂದ್ರೆ ರೈಲ್ವೆ ನಿಂದಿರ್ತದೆ? ಈಗ ನೀ ಹೇಳುದು ಬರೋಬ್ರಿ ಆಯ್ತು.
1: ನಂಬಿಕೆ ಇರ್ಬೇಕು, ಅದು ಮೂಢ ನಂಬಿಕೆ ಆಗಿರ್ಬಾರ್ದು. ನೀನು ಸ್ವಲ್ಪ ಆಜುಬಾಜು ಹೇಳು, ಮೂಢ ನಂಬಿಕೆ ಒಳಗೆ ನಂಬಿಕೆ ಇಡಬೇಡ್ರಿ. ಎಟ್ ಐತ್ ಅಟ್ ನಂಬ್ರಿ, ನಿಮ್ ಭಯ ಭಕ್ತಿ ಇರ್ರಿ ಬೇಡ, ಮೂಢ ನಂಬಿಕೆ ಇರಬಾರ್ದು.
0: ಮೊದಲ ನಾ ಸುಧಾರಣೆ ಆಗ್ತೀನಿ, ನಾ ಈಗ ಮೂಢ ನಂಬಿಕೆ ಎಲ್ಲ ಬಿಡ್ತೀನಿ. ಏನ್ ಆಯ್ದು ಹೋದ್ರು ನನಗ ಅದು ಏನು ಹತ್ತುದಿಲ್ಲ, ನಾವು ಮಾಡೋ ಕೆಲ್ಸ ಒಳ್ಳೇದಿದ್ರೆ ಸಾಕು ಅನ್ನೋದು ನನ್ನ ಕಣ್ಣು ತೆಗ್ಸಿದ್ಯಪ್ಪ ಅಪ್ಪ ಸದು, ಇನ್ನು ಬರ್ತೀನಿ ನಾನು, ಬಹಳ ಟೈಮ್ ಆಯ್ತು, ಇನ್ನ ಒಂದು ನೀತಿ ಕತಿ ಕೇಳ್ಕೊಂಡ್ ಬರೋಣ ಅಂತ.
1: ನೀತಿ ಕತಿ ಕೇಳೋಣ ಮತ್ತೆ ಚಾಗಿ ಮಾಡ್ತಿಲ್ವಾ? ಬಹಳ
0: ಚಾನು ಮಾಡ್ತೀನಿ, ಚೂಡಾನು ತಿನ್ನಾಕ.
2: ಕಾರ್ಯಕ್ರಮದ ನಿರೂಪಣೆ ಭಾರತಿ ಸೊಣಗಾರ್, ಇವರೊಂದಿಗೆ ಭಾಗವಹಿಸಿದವರು ಸದಾಶಿವ್ ಚೆಲ್ವಾದಿ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ನದಿ ತೀರದಲ್ಲಿ ಎಳೆ ಬಿಸಿಲಿಗೆ ಮೈ ಒಡ್ಡಿ ಮೊಸಳೆಯೊಂದು ಮೈ ಚಾಚಿ ಮಲಗಿತ್ತು. ಅದರ ಮುಖದಲ್ಲಿ ನೋವಿನ ಛಾಯೆ ಎದ್ದು ಕಾಣ್ತಾ ಇತ್ತು. ಇದರಂತೆ ಎಳೆ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳಲು ಇತರೆ ಮೊಸಳೆಗಳ ದಂಡೊಂದು ಆ ಸ್ಥಳಕ್ಕೆ ಬಂದ್ಬಿಡ್ತು. ದುಃಖದಿಂದ ಚಿಂತಾಕ್ರಾಂತನಾಗಿ ಮಲಗಿದ್ದ ಈ ಮೊಸಳೆಯನ್ನ ಕಂಡು ಇನ್ನೊಂದು ಮೊಸಳೆ ಮಾತನಾಡಿಸ್ತು. ಯಾಕೆ ಗೆಳೆಯ ಚಿಂತಾಕ್ರಾಂತನಾಗಿರುವೆ, ಏನಾಯ್ತು ಹೇಳು ಅಂತ ಕೇಳ್ತು. ಆಗ ಅದು, ನಂಗೆ ವಿಪರೀತ ಹಲ್ಲು, 3 ದಿನಗಳಿಂದ ಏನನ್ನೂ ತಿಂದಿಲ್ಲ, ನಿದ್ರೆಯೂ ಬಂದಿಲ್ಲ ಅಂತ ತನ್ನ ಸಂಕಟವನ್ನ ತೋಡ್ಕೊಳ್ತು. ಆಗ ಗೆಳೆಯ ಮೊಸಳೆಯು ಸಮಾಧಾನ ಮಾಡ್ತು. ನೀನು ಈಗ್ಲೇ ದಂತ ವೈದ್ಯರಲ್ಲಿಗೆ ಹೋಗು, ನಿನ್ನ ಹಲ್ಲುಗಳನ್ನ ಪರೀಕ್ಷಿಸಿ ವೈದ್ಯರು ಔಷಧಿ ಕೊಡ್ತಾರೆ ಅಂತ ಹೇಳಿದಾಗ ಮೊಸಳೆ ಸಮಾಧಾನಗೊಂಡು ತೆವಳುತ್ತಾ ದಂತ ವೈದ್ಯರಲ್ಲಿಗೆ ಬಂದು ತಲುಪ್ತು. ಮೊಸಳೆಯನ್ನ ನೋಡಿದ ದಂತ ವೈದ್ಯರು ಉದ್ದನೆಯ ಮೇಜಿನ ಮೇಲೆ ಮಲಗಲು ತಿಳಿಸಿದ್ರು. ಹೀಗೆ ಮಲಗಿದ ಮೊಸಳೆ, ವೈದ್ಯರೇ ನನಗೆ ಹಲ್ಲುಗಳು ತುಂಬಾ ನೋಯಿದ್ದಿವೆ, ಕೆಳಗಡೆ ಸಾಲಿನ 4 ಹಲ್ಲುಗಳು ಮೇಲ್ಗಡೆ ಸಾಲಿನ ಅಂತ ಹೇಳಲು ಪ್ರಾರಂಭಿಸಿದ ಮೊಸಳೆಯ ಮಾತನ್ನ ಕೇಳಿಸಿಕೊಳ್ಳದೆ ವೈದ್ಯರು ಬಾಯಿ ತೆರೆ, ಇನ್ನೂ ಅಗಲವಾಗಿ, ಇನ್ನೂ ಅಗಲವಾಗಿ ಅನ್ನುತ್ತಾ ಒಂದೊಂದೇ ಹಲ್ಲನ್ನ ಕೀಳತೊಡಗಿದ್ರು. ಸಹನೆ ಕಳೆದುಕೊಂಡ ಮೊಸಳೆಯು ವೈದ್ಯರಿಗೆ, ನನ್ನ ಹಲ್ಲು ಕೇಳುವುದನ್ನ ನಿಲ್ಲಿಸಿ, ನೀವು ಯಾವ ಹಲ್ಲೆಂದು ಕೇಳದೆಯೇ ನನ್ನ ಹಲ್ಲು ಕೀಳಲು ಪ್ರಾರಂಭಿಸಿದ್ದೀರಲ್ಲ, ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ ವೈದ್ಯರೇ ಅಂತ ಹೇಳ್ತು. ಆದ್ರೂ ಕೂಡ ವೈದ್ಯರು ಅತ್ತ ಕಡೆ ಗಮನ ಹರಿಸ್ಲಿಲ್ಲ. ಸಿಟ್ಟಿಗೆದ್ದ ಮೊಸಳೆಯು ಜೋರಾಗಿ ತನ್ನ ಬಾಯಿಯನ್ನ ಮುಚ್ಕೊಂಡ್ಬಿಡ್ತು. ವೈದ್ಯರ ಕೈ ಮಾತ್ರ ತುಂಡಾಗಿ ಮೊಸಳೆಯ ಬಾಯಿಯೊಳಗೆ ಉಳಿದ್ಬಿಡ್ತು. ಈಗ ನೋವಿನಿಂದ ಕಿರುಚುವ ಸರದಿ ಮಾತ್ರ ವೈದ್ಯರದ್ದಾಯಿತು. ಮೇಜಿನಿಂದ ಇಳಿದಿದ್ದ ತಡ ಮೊಸಳೆ ಸರಸರನೆ ಅಲ್ಲಿಂದ ಹೊರನಡೆಯಿತು. ಮೊಸಳೆ ಮತ್ತೆ

ಕಣ್ಣಾದ್ರೂ ಈ ಕಡೆ ಬಂದ್ರೆ ನನ್ನ ಇನ್ನೊಂದು ಕೈನ ಗತಿ ಏನು ಅನ್ನುತ್ತ ವೈದ್ಯರು ಕೂಡ ಹೆದ್ರಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಶ್ರೋತೃಗಳೇ, ಕಥೆಯನ್ನ ಕೇಳಿದ್ರಲ್ಲ, ಈ ಕಥೆಯ ನೀತಿ ಹೀಗಿದೆ: ಒಂದ್ ಕೆಲ್ಸದ ಕುರಿತು ಇನ್ನೊಬ್ರು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ದೇ ಇದ್ರೆ ಅವ್ರಿಗೂ ಕೂಡ ನಷ್ಟ, ನಮ್ಗೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಮತ್ತೊಬ್ರು ಹೇಳೋ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂತ ಗುಣ ನಾವು ಬೆಳೆಸ್ಕೊಳ್ಬೇಕು. ನಂತರದಲ್ಲಿ ನಾವು ಕಾರ್ಯವನ್ನ ಮುಂದುವರಿಸಬೇಕು. ಶ್ರೋತೃಗಳೇ, ನೀತಿ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದೀಗ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಭಕ್ತಿಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ, ಕೇಳಿ.

ಕೆಳಗರೆ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೌಗಟಾಪುರ್ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಮೂಡಿಬರಲಿದೆ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜಾನಪದ ಗೀತೆ ಕೇಳಿಬರುತ್ತದೆ.

ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳಿದ್ರಿ ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 9:10. ಇನ್ನು ಮುಂದೆ ಕೇಳಿ, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ

ವಿಜಯ್ ಪ್ರಕಾಶ್ ಹಾಗೂ ವರ್ಧನ್ ಅವರ ಧ್ವನಿಯಲ್ಲಿ ಕುರುಕ್ಷೇತ್ರ ಚಿತ್ರದ ಒಂದು ಗೀತೆ. ವಿಜಯ್ ಪ್ರಕಾಶ್ ಅವರ ಗೀತೆ ರಚನೆ, ವಿ ಹರಿಕೃಷ್ಣನ್ ಅವರ ಸಂಗೀತವಿದೆಯೇ.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಗಾನಿಗಂಗೆ ಕಾರ್ಯಕ್ರಮ ಕೇಳ್ತೀರಿ.

0: ಕೊಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
0: ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
2: ರಾಗ ತಾಳ ಭಾವ ಮೇಳೈಸೋದು ಒಂದು ಗೀತೆಯಲ್ಲಿ. ಆ ಗೀತೆಯಲ್ಲಿ ಹೊಸತನ ಏನಾದರೂ ಇದೆಯಾ, ಎಲ್ಲಿದೆ ಅಂದರೆ ಇಲ್ಲಿದೆ ಅಂತ ಈ ಹಾಡು ಹೇಳ್ತಾ ಇದೆ. ಯಾವ ಭೇದ ಭಾವ ಇಲ್ಲ, ಗಂಡು ಹೆಣ್ಣು ಅಂತಹ ಭೇದ ಭಾವ ಅಂತೂ ಎಲ್ಲೂ ಇಲ್ಲ. ಎಲ್ಲೂ ಕೂಡ ಒಲವು ನಲಿವು, ಬನ್ನಿ ಒಟ್ಟಿಗೆ ಹಾಡೋಣ ಅಂತ ಹೇಳ್ತಾ ಇದೆ ಗಜಪತಿಯ ಗರ್ವಭಂಗ ಚಿತ್ರದ ಈ ಗೀತೆ. ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜೀವದಯ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಜೋಡಣೆ.

0: ಬಹುಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಗಾನಗಂಗೆಯಲ್ಲಿ ಆಯ್ದ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಲಾವಣಿಯ ಲಲ್ಲನಾಮಣಿಯಂತೆ ಕೋಮಲ ನೀನು, ಕಾಗದ ಸತ್ವ ನೀನು, ಕವಿತೆಯ ತತ್ವ ನೀನು, ಜಾನಪದ ಗೀತೆಯ ಹಾಗೆ ನೀನು ಅಂತ ಆಕೆ ಹೇಳಿದ್ರೆ ನಮ್ಮ ಪ್ರಣಯವನ್ನು ಸಾಹಿತ್ಯದ ಅಂದರೆ ನಮ್ಮ ಪ್ರಣಯದ ಸಾಹಿತ್ಯವನ್ನು ಮೀರಿಸುವಂಥದ್ದು ನಮ್ಮ ಪ್ರಣಯ. ನಿನ್ನ ನಗುವಿನ ಮುಂದೆ ಸಂಗೀತವೇ ಸೊನ್ನೆಯಂತೆ, ಇವೆಲ್ಲ ತಂಗಾಳಿಯಲ್ಲಿ ತೇಲಿ ಬಂದ ಒಲವಿನ ಓಲೆಯ ನುಡಿಗಳು ಅಂತ ಹೇಳ್ತಾ ಇದೆ ಮೆಜೆಸ್ಟಿಕ್ ಚಿತ್ರದ ಈ ಗೀತೆ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಹಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರ ಹಾಡನ್ನು. ಸಾಧು ಕೋಗಿಲ ಸಂಗೀತಕ್ಕೆ ಅಳವಡಿಸಿದ್ದಾರೆ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: किसी शायर की गजल ड्रीम गर्ल किसी झील का कवल.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಬಾನಲ್ಲಿ ಮೂಡುವಂತಹ ಮಳೆ ಬಿಲ್ಲಿಗೆ ಏಳು ಬಣ್ಣ, ಈ ಭೂಮಿಯಲ್ಲಿ ಇರುವಂತಹ ನಮ್ಮಲ್ಲಿ ಭಾವನೆಗಳ ಬಣ್ಣ ಇದೆ, ಅವು ರಂಗೇರಿದೆ. ಈ ಮಳೆ ಬಿಲ್ಲು ಪ್ರೀತಿ ಅರಮನೆಗೆ ಅಂತ ಬಂದಾಗ ಮನಸ್ಸು ಮನಸ್ಸುಗಳ ಮಿಲನವಾಯಿತು, ಹೊನ್ನೀರ ಹೊಳಪು ಮೂಡ್ತು. ನಾಚಿ ಕೆಂಪಾದಾಗ ಆ ಸಂಭ್ರಮದ ಸಾಕ್ಷಿಗೆ ಓ ಮಳೆ ಬಿಲ್ಲೆ ನೀನೇ ಸಾಕ್ಷಿಯಾಗಿ ನಿಂತೆ ಅಂತ ಹೇಳ್ತಾ ಇರುವಂತಹ ಗೀತೆ ಇದು. ಕರ್ಪೂರದ ಗೊಂಬೆ ಚಿತ್ರದ್ದು. ಚಿತ್ರ ಹಾಗೂ ಎಸ್ ನಾರಾಯಣ್ ಚಿತ್ರ ಅವರೊಂದಿಗೆ ಮನು ಅವರು ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಹಾಡಿಗೆ ಹಂಸಲೇಖ ಸಂಗೀತವನ್ನು ನೀಡಿದ್ದಾರೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ನನ್ನ ಬಾಳು ನಿನಗಾಗಿ, ತನು ಮನ ನಿನಗಾಗಿ, ನಿನ್ನೊಂದಿಗೆ ನನ್ನ ಬಾಳು, ನನ್ನೊಂದಿಗೆ ನಿನ್ನ ಬಾಳು, ಇರಬೇಕಾದರೆ ನೀನು ನನ್ನ ಜೊತೆ ಇರಲೇಬೇಕು. ಯಾರು ಅಂತೀರಾ, ಎಲೆ ಪ್ರೀತಿಯೇ ಅಂತ ಹೇಳ್ತಾ ಇದೆ ಈ ಹಾಡು. ಮನಸ್ಸು ಮೌನವಾಯಿತು ನಿನ್ನಿಂದ, ಹೃದಯದ ರಾಯಭಾರಿಯಾದೆ ನೀನೇ ಎಲೆ ಪ್ರೀತಿಯೇ. ಸಾಗರದಲ್ಲಿ ಹುಣ್ಣಿಮೆ ಚಿಮ್ಮೋದು ಕೂಡ ನಿನ್ನಿಂದ, ನಿನ್ನ ಸ್ಪರ್ಶಕ್ಕೆ ಅಧರಗಳು ಅದರೋದು ಕೂಡ ನಿನ್ನಿಂದ. ನೀನೇ ಎಲ್ಲದಕ್ಕೂ ಕಾರಣ, ಎಲೆ ಪ್ರೀತಿಯೇ ಅಂತ ಹೇಳ್ತಾ ಇರುವಂತಹ ಈ ಹಾಡು ಭಾವಭಾವಮಯದ ಚಿತ್ರದ್ದು. ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬಂದಂತಹ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ದು

0: ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಗಾನಗಂಗೆಯಲ್ಲಿ ಇದುವರೆಗೆ ಆಯ್ದ ಕೆಲವು ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೇಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳು. ಸಾಜನ್ ಬಿನಾ ಸುಹಾಗನ್ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಇಂಡಿವರವರ ಸಾಹಿತ್ಯಕ್ಕೆ ಉಷಾ ಖನ್ನಾ ಸಂಗೀತವನ್ನು ನೀಡಿದ್ದಾರೆ, ಹಾಡಿದ್ದಾರೆ ಕೆಜೆ ಯೇಸುದಾಸ್.

ಹೀಗೀತೆ ಆಹುತಿ ಚಿತ್ರದ್ದು. ಹಾಡಿರುವ ಕಲಾವಿದರು ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಹಾಗೂ ಮುಖೇಶ್. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ರಾಗ ಜೋಡಣೆ ಮಾಡಿದ್ದಾರೆ.

ಸಿಲ್ಸಿಲ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಿವಹರಿ ಸಂಗೀತವನ್ನು ನೀಡಿದ್ದಾರೆ.

ಜಬ್ ಜಬ್ ಫುಲ್ ಖಿಲೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಮೊಹಮ್ಮದ್ ರಫಿ. ಈ ಗೀತೆ ಆನಂದ್ ಭಕ್ಷಿಯವರದ್ದು. ಸಂಗೀತ ನೀಡಿರುವಂತಹ ಸಂಗೀತ ನಿರ್ದೇಶಕರು ಕಲ್ಯಾಣ್ ಜಿ ಆನಂದ್ ಜಿ.

ಹನ್ನೆರಡು ಕಿಲೋ ಹರ್ಟ್ಸ್ಗಳು, ಸಮಯ 11:50. ಮುಂದಿನ ಕಾರ್ಯಕ್ರಮ ಇದು. ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆ ಗುಲ್ಶನ್ ಬಾವರಾ ಅವರದ್ದಾಗಿತ್ತು. ಆರ್ ಡಿ ಮನ್ಮನ್ ಅವರ ಸಂಗೀತವಿದ್ದಂತಹ ಈ ಹಾಡು ಕಸ್ಮೇ ವಾದೆ ಚಿತ್ರದಿಂದ ಆಯ್ದುಕೊಂಡಿತ್ತು. ಈ ಗೀತೆಯೊಂದಿಗೆ ಇಂದಿನ ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ.

ಸುಭಾಷ್ ಶಾಸ್ತ್ರಿ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಪೋತಿ ನರಸಿಂಹಾಚಾರ್ ವಿರಚಿತ ಈ ಗೀತೆಯನ್ನು ದೊರೆಸ್ವಾಮಿ ಅಯ್ಯಂಗಾರ್ ಹಾಗೂ ಎಸ್ ಕೃಷ್ಣಮೂರ್ತಿ ಸಂಗೀತಕ್ಕೆ ಅಳವಡಿಸಿದ್ದಾರೆ. ಹಾಡಿದ್ದಾರೆ ಶ್ರೀರಂಗಂ ಗೋಪಾಲರತ್ನಂ.

ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ ಟಿ ಜಿ ಲಿಂಗಪ್ಪ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಈ ಗೀತೆಯಾಗಿತ್ತು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಇದರಲ್ಲಿತ್ತು. ತುಂಬಿನ ಕೊಡ ಚಿತ್ರದ ಗೀತೆಯನ್ನು ಇದೀಗ ಕೇಳೋಣ. ಎಸ್ ಜಾನಕಿ ಹಾಡಿದ್ದಾರೆ, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿದ್ದಾರೆ.

ರುಚಿ ಉದಯಶಂಕರ್, ಸತ್ಯಂ ಅವರ ಸಂಗೀತ ಇದರಲ್ಲಿ ಇತ್ತು. ಇನ್ನು ಮುಂದೆ ಪ್ರಸಾರ ಆಗ್ತಾ ಇರುವಂತಹ ಗೀತೆಯನ್ನು ಕೇಳೋಣ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಕೆಸರಿನ ಕಮಲ ಚಿತ್ರದ್ದು. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

0: ಶ್ರೀ ಪುರಂದರದಾಸರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪುರಂದರದಾಸರ ಈ ರಚನೆಯನ್ನು ಸಿ ಎನ್ ಪಾಂಡುರಂಗ ಅವರು ಸಂಗೀತಕ್ಕೆ ಅಳವಡಿಸಿದರು. ಹಾಡಿನಂತಹ ಕಲಾವಿದರು ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಹಾಗೂ ಪಿ ಲೀಲಾ. ಮುಂದಿನ ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹಾಡು ಇದು. ಇದು ಲಕ್ಷ್ಮೀ ಸರಸ್ವತಿ ಚಿತ್ರದಿಂದ ಆಯ್ದಿದೆ. ಜಿ ಉದಯಶಂಕರ್ ಅವರ ಹಾಡಿಗೆ ವಿಜಯ್ ಭಾಸ್ಕರ್ ಸ್ವರ ಸಂಯೋಜನೆ ಮಾಡಿದ್ದಾರೆ.
1: Cheers.
2: Cheers.

0: ಸವಿನೆನಪು. ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತಿವೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ

0: ಕಥೆಗಾರಿಕೆ ಈ ಐದು ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
0: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ ಐದು ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
0: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಸವಿನೆನಪು ಇದರಲ್ಲಿ ಇನ್ನು ಮುಂದೆ ಕೇಳೋಣ. ಜಗ ಮೆಚ್ಚಿದ ಮಗ ಚಿತ್ರದ ಗೀತೆಯನ್ನು ಪಿಬಿ ಶ್ರೀನಿವಾಸ್ ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಸಾಕ್ಷಾತ್ಕಾರ ಚಿತ್ರದಿಂದ ಆಯ್ದಗೀತೆ ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ರಾಗ ಸಂಯೋಜನೆ ಮಾಡಿದ್ದಾರೆ.

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

0: ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣಿರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

ನಮ್ಮ ಮನೆಯ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್. ಸೂರಟ್ ಅಶ್ವಥ್ ಅವರ ಗೀತ ರಚನೆ ಇದು, ಉಪೇಂದ್ರ ಕುಮಾರ್ ಅವರ ಸಂಗೀತ. ಶುಭಮಂಗಳ ಚಿತ್ರದಿಂದ ಇದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಕಂಠದಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಗೀತ ರಚನೆ ಇದು, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಜೆ ಯೇಸುದಾಸ್ ಅವರ ಕಂಠದಲ್ಲಿ ವಸಂತಲಕ್ಷ್ಮಿ ಚಿತ್ರದಿಂದ ಆದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಈ ಗೀತೆಯ ರಚನೆಕಾರರು ಚಿ ಉದಯ ಶಂಕರ್, ಸಂಗೀತ ವಿಜಯ ಭಾಸ್ಕರ್.

0: ಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೆಯ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತಾಗಿದೆ. ಹಿಂಸಾಚಾರ ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೆಯ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೆಯ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರಿನ ವೆಂಕಾವಧೂತರ ದೇವಸ್ಥಾನದ ಆವರಣದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 5 ದಿನಗಳ ರಾಜ್ಯಪಾಲರ ಪುರಸ್ಕಾರ ಪರೀಕ್ಷಾ ಶಿಬಿರ ಮುಕ್ತಾಯಗೊಂಡಿದೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ 35 ಶಾಲೆಗಳ 365 ಮಕ್ಕಳು ಪಾಲ್ಗೊಂಡಿದ್ದರು. ತರಬೇತಿ ಜೊತೆಗೆ ಮೌಖಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸುವುದು, ದೈಹಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕವಾದ ಮನೋಸ್ಥೈರ್ಯ ತುಂಬಿ ಸ್ವಾವಲಂಬಿಗಳನ್ನಾಗಿ ಉತ್ತಮ ಮತ್ತು ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುವುದು ಈ ಶಿಬಿರದ ಉದ್ದೇಶವಾಗಿತ್ತು. ಎನ್ಪಿಎಸ್ ದಿವಸ್ 2026 ಅಭಿಯಾನದ ಅಂಗವಾಗಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕಾಗಿ ಪಿಂಚಣಿ ಯೋಜನೆಯ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎನ್ಪಿಎಸ್ ಸಂಚಯ ಯಾತ್ರೆ ನಾಳೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ದೇಶಾದ್ಯಂತ ಪಿಂಚಣಿ ಜಾಗೃತಿ ಉದ್ದೇಶದಿಂದ ಹೊಸದಿಲ್ಲಿಯಲ್ಲಿ ಎನ್ಪಿಎಸ್ ಸಂಚಯ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ರಾಜ್ಯದಲ್ಲಿ ಈ ತಿಂಗಳ 15ನೇ ತಾರೀಖಿನವರೆಗೆ ವಿವಿಧ ನಗರಗಳು ಹಾಗೂ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಜಗನ್ನಾಥ್ ಹಲಮಡಿಗಿ ಹಾಗೂ ವೆಂಕಟೇಶ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಮಕ್ಕಳ ರಕ್ಷಣಾ ನೀತಿ ತಯಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ ಹಾಗೂ ಫೋಕ್ಸೋ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಸಮನ್ವಯತೆಯನ್ನು ಬಲಪಡಿಸಲು ಸದಸ್ಯರು ಒತ್ತು ನೀಡುವಂತೆ ನಿರ್ದೇಶಿಸಿದರು. ವಿಪಿಜಿರಾಮ್ಜಿಯಡಿ ಕೈಗೊಳ್ಳಬಹುದಾದ 375 ಬಗೆಯ ಕಾಮಗಾರಿಗಳ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲಿದೆ ಎಂದು ಇಲಾಖೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಾಮಾಜಿಕ ಬೆಂಬಲ ವ್ಯಕ್ತಪಡಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಬಿಯಾಂಡ್ ದಿಸ್ ಕಾರ್ಯಾಗಾರಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಡಿ ಮಹಾವರ್ಕರ್ ಚಾಲನೆ ನೀಡಿದರು. ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಒಂದೇ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇಶದ ರಾಷ್ಟೀಯ ಟೆಲಿ ಮೆಡಿಸಿನ್ ಸೇವೆ ಈ ಸಂಜೀವಿನಿ 50 ಕೋಟಿ ದೂರವಾಣಿ ಸಮಾಲೋಚನೆಗಳನ್ನು ದಾಟಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕರ್ನಾಟಕದ ಪ್ರಗತಿ ಮತ್ತು ವಾಸ್ತವಿಕ ಪರಿಣಾಮಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮುಂದಿನ 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಯೋಜನೆಯಡಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಸಚಿವರು ಸೂಚಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ತಂಡ ಪ್ರವಾಸ ಮಾಡುತ್ತಿದೆ. ಸರ್ಕಾರ ಘೋಷಿಸಿರುವ 2,500 ರೂಪಾಯಿ ಪರಿಹಾರ ರೈತರಿಗೆ ತಲುಪಿಲ್ಲ. ಜನರು ಗ್ರಾಮಗಳನ್ನು ತೊರೆದು ಗುಳೆ ಹೋಗುತ್ತಿದ್ದಾರೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕದೆ ರೈತರಿಗೆ ಕೊಡುವ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ.

0: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಾನಸ ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಅಯೋಧ್ಯ ರಾಮ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ರಾಮನ ಸ್ಮರಣೆಯನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು

ರಾಮನ ಸ್ಮರಣೆಯನು. ತ್ರೇತಾಯುಗದಿ ವೃದ್ಧನ ಶಾಪಕ್ಕೆ ಮಮ್ಮಲ ಮರುಗಿದ ದಶರಥನು ವರವಾಯಿತು ಇತ್ತಿಹ ಶಾಪವು ಹಡೆಯಲು ರಾಣಿರು ಅಂದು ಮಕ್ಕಳನು. ರಘುಕುಲ ತಿಲಕ ಕೋದಂಡರಾಮ ಭೇದಿಸಿಬಿಟ್ಟನು ಶಿವಧನುಸ. ಸೀತೆಯ ವರಿಸಿದ ಕೌಸಲ್ಯರಾಮ ತಪ್ಪದು ದೈವಿಚ್ಛೆ ವನವಾಸ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಮಾಯಾ ಜಿಂಕೆಯ ಮೋಡಿಗೆ ಸಿಲುಕಿಸಿ ಸೀತೆಯ ಕದ್ದನು ಲಂಕೇಶ್ವರ. ಹುಡುಕಲು ಪತ್ನಿಯ ಲಕ್ಷ್ಮಣನೊಂದಿಗೆ ಸಿಕ್ಕಿದ ವಾನರ ಅವತಾರ. ಹನುಮನ ಹೃದಯದಿ ಭಕ್ತಿಯ ದೀಪ ಬೆಳಗಿತು ಸದಾ ರಾಘವಗಾಗಿ. ಮರ್ಕಟ ಸೇನೆ ಕಟ್ಟಿತು ಸೇತುವೆ ಜಾಹ್ನವಿ ಹುಡುಕುವ ಸಲುವಾಗಿ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ರಾವಣ ದಮನ ವಿಭೀಷಣ ಪೋಷಣ ನೀಗುತ ಅಹಲ್ಯೆಯ ಶಾಪವನು ಶಬರಿಯ ಪ್ರೀತಿ ತುಂಬುತ ಶಕ್ತಿ ತಲುಪಿದ ಗೌತಮ ಅಯೋಧ್ಯೆಯನು. ಜಗಹಿತಾರ್ಥಿ ಧರ್ಮ ಪುರುಷ ಸೀತಾರಾಮ ಚಿನ್ನಿಗ ಸುಂದರಾಂಗ ಮನುಜ ಶ್ರೇಷ್ಠ ಪೂಜೆಗೊಳ್ಳುವ ಯುಗಯುಗ. ಭರತ ಕಂಡ ಧನ್ಯ ಶ್ರೇಷ್ಠ ತುಂಬಿ ಬಕುತರಾದರ ಭಕ್ತಿಭಾವದಿಂದ ಭರದಿ ಕಟ್ಟಿರಾಮ ಮಂದಿರ. ಕವನದ ಶೀರ್ಷಿಕೆ ಭರತಮಾತೆಯ ವೀರಪುತ್ರರು. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತಮಾತೆಯ ಶೂರಪುತ್ರರೇ. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತಮಾತೆಯ ಶೂರಪುತ್ರರೇ. ಬದುಕುವ ಪರಿ ಬೇರೆಯೇ, ಬದುಕಿನ ಗುರಿ ಒಂದೇ, ರಕ್ಷಣೆ ನಮ್ಮ ರಕ್ಷಣೆ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ ಹೇಗೇ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಶಾಂತಿ ಮಂತ್ರ ಯುದ್ಧ ತಂತ್ರ ಕರ್ತವ್ಯದ ಜೊತೆಯಲ್ಲಿ ಬದುಕುವಿರಿ ನೀವು ನಮ್ಮ ಕಲ್ಪನೆಗೂ ಮೀರುತ್ತಲಿ. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರಪುತ್ರರೇ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ, ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ, ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲಿ. ಹೋರಾಡುವ ಛಲವಿರಲು ಸಾವೇ ಕಣ್ಣೆದುರಲಿ, ತ್ಯಾಗ ಬಲಿದಾನಗಳ ಬಂಧನದ ಸುಳಿಯಲಿ. ತ್ಯಾಗ ಬಲಿದಾನಗಳ ಬಂಧನದ ಸುಳಿಯಲಿ. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ. ಹಗಲು ಇರುಳು ಪರಿವೆಯಿಲ್ಲ ಕರ್ತವ್ಯದ ಹೊರೆ ಇರಲು, ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ಹಗಲು ಇರುಳು ಪರಿವೆಯಿಲ್ಲ ಕರ್ತವ್ಯದ ಹೊರೆ ಇರಲು, ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ದುಷ್ಟರ ದಮನಕ್ಕಾಗಿ ಬೇಕು ಸಮಯ ಪಾಲನೆಗಳು, ನಾಡ ಜನರ ಶಾಂತಿಗಾಗಿ ದುಡಿದ ನಿಮಗೆ ನಮನಗಳು. ನಾಡ ಜನರ ಶಾಂತಿಗಾಗಿ ದುಡಿವ ನಿಮಗೆ ನಮನಗಳು. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ. ಬದುಕುವ ಪರಿ ಬೇರೆಯೇ, ಬದುಕಿನ ಗುರಿ ಒಂದೇ, ರಕ್ಷಣೆ ನಮ್ಮ ರಕ್ಷಣೆ. ಕವನದ ಶೀರ್ಷಿಕೆ ನನ್ನ ಪ್ರೇಮಲೋಕ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕೂಡಿಟ್ಟಿರುವೆ ಇತ್ತ ಮುತ್ತುಗಳ ಬಣವೆ, ಬೇರೇನೂ ಕೇಳೆನು ನೀನೇ ನನ್ನ ಒಡವೆ. ಹುಸಿ ಮುನಿಸು ತೋರಲು ನನಗೇಕೋ ಇಷ್ಟ, ಬಳಿಯಲಿದ್ದು ಕಾಡುವಾಗ ನನಗೆಲ್ಲಿಯ ನಷ್ಟ. ಬಿಸಿಯುಸಿರು ತಾಕಲು ಅರಿತೆ ಪ್ರೇಮ ಭಾಷೆ, ನಿನ್ನ ಸ್ಪರ್ಶಕ್ಕೆ ಏರುತ್ತಲಿದೆ ನನ್ನೊಳಗಿನ ನಶೆ. ಹೃದಯ ತಂತಿ ಮೀಟಿದಾಗ ಹೊಮ್ಮಿದೆ ಈ ರಾಗ, ಕನಸಲೂ ಕಾಣುವುದು ನಿನ್ನ ನಗು ಹೊತ್ತ ಮೊಗ. ಸುತ್ತಮುತ್ತ ಸುಳಿದಾಡಲು ಇದುವೇ ನನ್ನ ಪ್ರೇಮಲೋಕ, ಜೊತೆ ಸಾಗಲು ಬದುಕೆಂದಿಗೂ ಒಲವಿನ ಪಾಕ. ಭಾವ ಬಂಧುವೆ ನಿನ್ನ ಸವಿ ಸಾಂಗತ್ಯವೇ ಉಸಿರು, ಸೋಕುತಿರಲು ಒಲವ ಕಾವ್ಯ ಅಂತರಂಗ ಹಸಿರು. ಆಲಿಸೊಮ್ಮೆ ತನು ಮನದ ಒಡೆಯ ನೀನೇ ಧಣಿ, ಎಂದಿಗೂ ನಿನಗೆ ನಿನ್ನ ಪ್ರೀತಿಗೆ

0: ನಾರುಣಿ. ಸನಿಹ ನೀನಿರಲು ಎಂದಿಗೂ ನನಗಿಲ್ಲ ಚಿಂತೆ, ನೀ ಬಳಿ ಸುಳಿದಾಡಲು ಇದುವೇ ಸ್ವರ್ಗದಂತೆ. ಕವನದ ಶೀರ್ಷಿಕೆ ಮೌನ ತರಂಗ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಕಣ್ಣೀರ ಹಿಡಿದಿಡುವ ತಡೆಗೋಡೆ ಶರಣಾಗಿ ಸೋಲ ಅಪ್ಪುತ್ತಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಬರೆದ ಸಾಲುಗಳೆಲ್ಲ ಏಕೋ ವಿರಹಿಯಂತೆ ಕುಂತಿವೆ. ಭಾವ ಹೊಸೆದು ಬೆಳೆದ ಕನಸು ಸ್ತಬ್ಧವಾಗಿ ಮಲಗಿವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ಮನದಾಳದ ಬೆಂಕಿಯ ಮಳೆ ನೆಲವ ಸೋಕ್ಯ ಹೊರಟಿವೆ. ಕೇಳಬೇಕು ಮನದಲ್ಲೊಮ್ಮೆ ಏಕೆ ಹೀಗೆ ಸೋಲುತ್ತಿರುವೆ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ನೋವ ರಾಗ ಚುಚ್ಚುವ ಹಿಮ್ಮೇಳ ಮೀಟಿದ ಸ್ವರವೆಲ್ಲ ಅಪಶ್ರುತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಮೌನ ತರಂಗ ಬಡಿದೆಬ್ಬಿಸಿದೆ ನನ್ನೊಳಗಿನ ಆತ್ಮ ಜಾಗೃತಿ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ಹೊಸತು ಚಿಗುರು ಮತ್ತೆ ಮೂಡಿ ಭರವಸೆಯ ಬೆಳೆಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ನೋವ ಒದ್ದು ನಗುವ ಹೊದ್ದು ಮುನ್ನಡೆಯಬೇಕೆನಿಸಿದೆ. ಮನದೊಳಗೆ ಕವಿದ ಕಹಿ ನೆನಪು ಮೌನವಾಗಿ ಬಿಕ್ಕುತ್ತಿವೆ. ಕವನದ ಶೀರ್ಷಿಕೆ ನನ್ನ ತಂಗಿ. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ತೊಡಲು ಬೇಕು ನನ್ನ ಅಂಗಿ ಅವಳ ಅಂಗಿಯಾರಿಗೆ. ಕೇಳಲವಳು ಹೇಳುವಳು ಅದೆಲ್ಲ ನನ್ನ ಅಣ್ಣನಿಗೆ. ಕೇಳಲವಳು ಹೇಳುವಳು ಅದೆಲ್ಲವೂ ನನ್ನ ಅಣ್ಣನಿಗೆ. ಬರಿಗಾಲಲಿ ನಡೆವ ಅವಳ ಚಪ್ಪಲೆಂದು ಕೈಯಲಿ. ಬರಿಗಾಲಲಿ ನಡೆವ ಅವಳ ಚಪ್ಪಲು ಎಂದು ಕೈಯಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ. ಕಲ್ಲು ಚುಚ್ಚಿ ನೋವು ಬಂದು ತುಂಬ ನೀರು ಕಣ್ಣಲಿ. ಪಾಪ ಎನಿಸಿ ಕರುಣೆ ತೋರಿ ಎತ್ತಿಕೊಂಬೆ ಅವಳನು. ಕಿವಿಯ ಕೊಟ್ಟು ಆಲಿಸುವೆನು ಮುದ್ದು ತೊದಲು ನುಡಿಯನು. ಕಿವಿಯ ಕೊಟ್ಟು ಆಲಿಸುವೆನು ಮುದ್ದು ತೊದಲು ನುಡಿಯನು. ನನ್ನ ತಂಗಿ ಮುದ್ದು ತಂಗಿ ಚಿನ್ನಿ ಎಂದು ಹೆಸರು. ಮಣ್ಣಲಾಡಿ ನಲಿದು ಅವಳ ಮೈತುಂಬ ಕೆಸರು. ಕವನದ ಶೀರ್ಷಿಕೆ ನೆನಪಿನ ಮಳೆ. ಮನದಲ್ಲಿ ಬಂದು ಎರಗುವ ನೆನಪು ಈಗೀಗ ಸುರಿಯುವ ಮಳೆಯಂತೆ. ಮನದಲ್ಲಿ ಬಂದು ಎರಗುವ ನೆನಪು ಈಗೀಗ ಸುರಿಯುವ ಮಳೆಯಂತೆ. ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ. ಯಾವುದೋ ಕ್ಷಣದಲ್ಲಿ ಬಂದು ಕಣ್ಣಂಚನ್ನು ಒದ್ದೆ ಮಾಡುವ ಮಾಯೆಯಂತೆ. ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ ಇದೆಯಂತೆ. ಆಗಲೋ ಈಗಲೋ ನೆನಪಿನ ಮಳೆ ಬರುವ ಮುನ್ಸೂಚನೆ ಇದೆಯಂತೆ. ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ. ಮನದ ಹವಾಮಾನ ಇಲಾಖೆ ನೀಡುತ್ತಿದೆ ಪದೇ ಪದೇ ಎಚ್ಚರಿಕೆ ಗಂಟೆ. ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ. ಆಗಸದಿ ಮೂಡಿ ಬಂದ ಹನಿಗಳೆಲ್ಲ ಓಡಿ ಬಂದವು ಜಿತ್ತಿಗೆ ಬಿದ್ದಂತೆ. ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ. ನೆನಪುಗಳೂ ಹಾಗೆ ಬೇಡವೆಂದರೂ ಬಂದು ಬಿಡುವವು ಕತೆ ಕೇಳುವ ಮಗುವಂತೆ. ಸಮಯವನ್ನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವ ನದಿಯಂತೆ. ಸಮಯವನ್ನೇ ಮರೆಸುವ ನೆನಪಿನ ಮಳೆ ಎಂದಿಗೂ ಜೀವ ನದಿಯಂತೆ. ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನ್ನೂ ಮರೆಸಿ ಬಿಡುವಂತೆ. ಮತ್ತೆ ಮತ್ತೆ ಸುರಿದು ಹರಿದು ಬಿಡಲಿ ಕಹಿ ನೆನಪನ್ನೂ ಮರೆಸಿ ಬಿಡುವಂತೆ.
1: ಇದುವರೆಗೆ ಮಾನಸ

0: ವಿಜಯ್ ಕೈಂತಜೆ ಇವರಿಂದ ಕವನ ವಾಚನ ಕೇಳಿದಿರಿ. ಈಗ ಕೇಳಿ ಕಥೆ ಕಾದಿದೆ ಕನಸೊಂದು. ಬರೆದು ಪ್ರಸ್ತುತಪಡಿಸುತ್ತಾರೆ ಕುಂದಾಪುರದ ಸುಜಾತ ಸದಾರಾಮ.
1: ಬೆಳಗು ಹಿತವಾಗಿತ್ತು. ಹತ್ತಾರು ಹಕ್ಕಿಗಳು ಒಟ್ಟಾಗಿ ಚಿಲಿಪಿಲಿ ಗುಟ್ಟುತ್ತಿದ್ದವು. ತಮ್ಮ ಸಂಕೇತ್ ಕಾಲೋನಿಯಲ್ಲಿಷ್ಟು ಮರಗಳಿನ್ನೂ ಉಳಿದುಕೊಂಡಿವೆ. ಫರ್ಲಾಂಗುಗಳ ಅಂತರದಲ್ಲಿ ಬಹುಮಹಡಿ ಕಟ್ಟಡಗಳು ಸಾಲಾಗಿ ಶಿಸ್ತಿನ ಸಿಪಾಯಿಗಳಂತೆ ನಿಂತಿದ್ದವು. ಸುಚರಿತ ಮದುವೆಯಾಗಿ ಮುಂಬಯಿಯ ಈ ಕಾಲೋನಿಗೆ ಬಂದಾಗ ಸಮೀಪದಲ್ಲೇ ಇಷ್ಟು ದೊಡ್ಡ ಗುಡ್ಡ, ಹಸಿರು ತುಂಬಿದ ಮರಗಳನ್ನು ನೋಡಿ ಎಷ್ಟು ಸಂಭ್ರಮಪಟ್ಟಿದ್ದಳು. ಮಳೆ ಜೋರಾಗಿ ಬರುವಾಗ ರೈನ್ಕೋಟ್ ಧರಿಸಿ ಚಂದನ್ ಜೊತೆ ಜಾರುತ್ತಿದ್ದ ಗುಡ್ಡದ ಮೈಯನ್ನೇರಿ ನೆತ್ತಿಯಲ್ಲಿ ಕುಳಿತು ಮಳೆಯ ಇರುಚಲಿಗೆ ಮೈಯನ್ನೊಡ್ಡುವುದರಲ್ಲಿ ಎಂತಹ ಮಜವಿತ್ತು. ಮಕ್ಕಳಾದ ನಂತರ ಎಲ್ಲರೂ ಜೊತೆಯಲ್ಲಿ ಗುಡ್ಡವೇರುತ್ತಿದ್ದರು. ಬೆಳಿಗ್ಗೆಯ ಉಪಹಾರ ತಯಾರಿಸುತ್ತಾ ಸುಚರಿತ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಚಂದನ್ ದಿನವೂ ಬೆಳಿಗ್ಗೆ ಗೆಳೆಯ ದೀಪಕ್ ಶಹಾನ ಜೊತೆ ವಾಕಿಂಗ್ ಮಾಡುತ್ತಿದ್ದ. ತಿಂಡಿ ಎಂದರೆ ಮಕ್ಕಳಂತೆ ಅವನಿಗೂ ನೂರು ಬಾಯಿ. ಚಂದನ್ ಹಸನ್ಮುಖಿಯಾಗಿ ಎಲ್ಲರೊಡನೆ ಬೆರೆಯುವ ಸರಳ ಸಾದಾ ಮನುಷ್ಯ. ಪುಟ್ಟ ಮಕ್ಕಳಿಬ್ಬರನ್ನು ಗ್ರೌಂಡ್ ಫ್ಲೋರಿನಲ್ಲಿರುವ ಮೃಣಾಲಿನಿ ತಾಯಿಯ ಬಳಿ ಬಿಟ್ಟು ರೈಲ್ವೆ ನಿಲ್ದಾಣ ಸೇರಲು 7 ಗಂಟೆಗೆ ಸಿಟಿ ಬಸ್ ಹಿಡಿಯಬೇಕು ಸುಚರಿತ. ಆಕೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅಷ್ಟು ನೆಮ್ಮದಿ. ಪೋಖ್ರನ್ ರೋಡ್ No. 2 ಇಲೆಕ್ಟ್ರಿಕಲ್ ಬಿಡಿಭಾಗಗಳನ್ನು ತಯಾರಿಸುವ ಒಂದು ಕಂಪೆನಿ SP ಎಂಜಿನಿಯರ್ಸ್ನಲ್ಲಿ ಸುಚರಿತಾಳಿಗೆ ಕೆಲಸ. ಸೇಲ್ಸ್ ಪರ್ಚೇಸ್ನ ಅಕೌಂಟ್ಸ್ ನೋಡಿಕೊಳ್ಳುವುದು, ಸ್ಯಾಲರಿ ಸ್ಟೇಟ್ಮೆಂಟ್ ತಯಾರು ಮಾಡುವುದು, ಚಲನ್ ಬಿಲ್ ರೆಡಿ ಮಾಡುವುದು ಇತ್ಯಾದಿ ಆಕೆಯ ದಿನಚರಿಯಾಗಿತ್ತು. ಶೇಟ್ ಮಕ್ಮಲ್ ಲಾಲ್ ಬೆಳಿಗ್ಗೆ ಬಂದು ಮುಖ ತೋರಿಸಿ ಹೋದರೆ ಉಳಿದಂತೆ ವರ್ಕ್ಶಾಪ್ನಲ್ಲಿದ್ದ ಸೂಪರ್ವೈಸರ್ ಕೆಲಸವನ್ನೆಲ್ಲ ಸುಸೂತ್ರವಾಗಿ ನೋಡಿಕೊಳ್ಳುತ್ತಿದ್ದರು. ಪ್ರತಿಷ್ಠಿತ ಕಂಪನಿಗಳಿಂದ ಸಾಕಷ್ಟು ಆರ್ಡರ್ಗಳು ಹರಿದು ಬರುತ್ತಿದ್ದವು. ಕೆಲಸಗಾರರಿಗೆ ಮೈ ಮುರಿಯುವಷ್ಟು ದುಡಿತ. ಸಂಬಳ ಮಾತ್ರ ಅಷ್ಟಕ್ಕಷ್ಟೆ. ಮಾಲೀಕರಿಗೆ ಬ್ಯಾಂಕ್ಗಳಿಂದ ಹಣ ತೆಗೆಯುವುದೆಂದರಾಗದು. ಸುಚರಿತಾಳ ಕೆಲಸದ ಅಚ್ಚುಕಟ್ಟಿನ ಬಗ್ಗೆ ಅವರಿಗೆ ಅಭಿಮಾನವಿದೆ. 2-4 ತಿಂಗಳಿಗೊಮ್ಮೆ ಅವಳ ಗಂಡ ಮಕ್ಕಳ ಬಗ್ಗೆ ವಿಚಾರಿಸುತ್ತಾರೆ. ತನ್ನ ಷೇರುಗಳ ಹೇರಾಫೇರಿ, ರೇಸ್ ಕುದುರೆಗಳ ಪಾಲನೆ ಪೋಷಣೆ, ಹೆಂಡತಿಯ ವಿದೇಶಿ ಟೂರ್ಗಳ ಹುಚ್ಚು, ಮಗನ ಡ್ರಗ್ ಸೇವನೆಯ ಗೀಳು ಎಂದೆಲ್ಲ ಹರಟುತ್ತಾರೆ. ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ಸುಚರಿತ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು. ಚಂದನ್ ಮಾಟುಂಗದಲ್ಲಿರುವ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ದುಡಿಯುತ್ತಿದ್ದ. ಅವನ ಬಳಿ ರೈಲು ಗೆಳೆಯರ ದೊಡ್ಡ ದಂಡೇ ಇತ್ತು. ಮಾತಿನ ಮಲ್ಲನಿಗೆ ಅವರೆಲ್ಲರೂ ಸಾಥ್ ನೀಡುತ್ತಿದ್ದರು. ಮಧ್ಯಾಹ್ನ ಊಟದ ವಿರಾಮದಲ್ಲಿ ಸುಚರಿತಾಳಿಗೆ ಪಕ್ಕನೆ ನೆನಪಾಯಿತು. ಮುಂದಿನ ಗುರುವಾರ ಚಂದನ್ನ ಜನ್ಮದಿನ. ದಾದರ್ನ ಮಸೀದಿಯ ಪಕ್ಕದಲ್ಲಿರುವ ಡಿಸೋಜಾ ಬುಕ್ ಸ್ಟಾಲ್ನಿಂದ ಒಳ್ಳೆಯ ಪುಸ್ತಕ ಖರೀದಿಸಬೇಕು. ಸುಚರಿತ ಚಂದನ್ನ ಹುಟ್ಟಿದ ದಿನದಂದು ಪುಸ್ತಕದ ಉಡುಗೊರೆ ನೀಡುವ ಸತ್ಸಂಪ್ರದಾಯವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಳು. ಆರೋಗ್ಯ, ಆಹಾರ ವಿಹಾರ, ಹವ್ಯಾಸ, ಸಂಸ್ಕೃತಿ, ಜೀವ ಜಗತ್ತು ಎಂದೆಲ್ಲ ಒಳ್ಳೆಯ ಪುಸ್ತಕಗಳನ್ನು ಆರಿಸುವುದರಲ್ಲಿ ಅವಳದು ಎತ್ತಿದ ಕೈ. ಸಂಜೆ ಮಗಳ ಹೋಮ್ವರ್ಕ್ ನೋಡುವಾಗ ಪಲ್ಲವಿ ರಾಗ ತೆಗೆದಿದ್ದಳು. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೇಟಿಂಗ್ ಕ್ಲಾಸಿಗೆ ಸೇರುತ್ತಿದ್ದಾರೆ. ನಾನು, ಪುಟಿ, ನೀನಿನ್ನೂ ಚಿಕ್ಕವಳು. ಮೊದಲು ಸರಿಯಾಗಿ ಊಟ ತಿಂಡಿ ಸೇವಿಸಿ ಗಟ್ಟಿಯಾಗು, ನಂತರ ಅದೆಲ್ಲ. ನೀನು ಹೀಗೆ ಅಮ್ಮ, ಎಲ್ಲದಕ್ಕೂ ಎಕ್ಸ್ಕ್ಯೂಸಸ್. ನಾನು ಪಪ್ಪನ ಹತ್ತಿರ ಪರ್ಮಿಷನ್ ತೆಗೆದುಕೊಳ್ಳುತ್ತೇನೆ. ಮಗಳು ನೆಗೆಯುತ್ತಾ ತೆರಳಿದ ದಾರಿಯತ್ತಲೇ ನೋಡಿದಳು ಸುಚರಿತ. ಮಕ್ಕಳ ಬೇಕು ಬೇಡಗಳನ್ನು ಪೂರೈಸಲು ತಾನು ಚಂದನ್ ಎಷ್ಟು ಒದ್ದಾಡುತ್ತಿದ್ದೇವೆ. ಮನೆಯ ಖರ್ಚು ವೆಚ್ಚ, ಶಾಲಾ ಶುಲ್ಕ, ಅತಿಥಿ ಸತ್ಕಾರ, ಅತ್ತ ಇತ್ತ ಹೋಗಿ ಬರುವ ಖರ್ಚು, ಔಷಧೋಪಚಾರ, ಮಧ್ಯಮ ವರ್ಗದವರ ಭವಿಷ್ಯ ಎಲ್ಲಿದೆ? ದಿನಗಳದೆಷ್ಟು ಬೇಗ ಉರುಳಿದವು. ಈಗ ಪವನ್ 12ನೇ ತರಗತಿಯಲ್ಲಿ, ಪಲ್ಲವಿ 9ರಲ್ಲಿ. ಮಹಾನಗರದ ಏಕತಾನತೆಯ ಬದುಕು, ಭವಿಷ್ಯದ ಬಗೆಗಿನ ಭೂತಾಕಾರದ ಚಿಂತೆಯಲ್ಲಿ ಸುಚರಿತಾಳಿಗೆ ಒಮ್ಮೊಮ್ಮೆ ತಾನೆಲ್ಲೋ ಖಾಲಿಯಾಗುತ್ತಿರುವ, ಕಳೆದು ಹೋಗುತ್ತಿರುವ ಅನುಭವವಾಗುತ್ತಿತ್ತು. ಚಂದನ್ ಇತ್ತೀಚೆಗೆ ಹೆಚ್ಚು ಅಂತರ್ಮುಖಿಯಾಗಿರುತ್ತಿದ್ದ. ಪ್ರಕೃತಿ ಪ್ರೇಮಿಯಾದ ಆತನಿಗೆ ಊರಿನ ಮೋಹ ಕಾಡುತ್ತಿತ್ತು. ಅಲ್ಲಿರುವುದು ನನ್ನ ಮನೆ, ಇಲ್ಲಿರುವುದು ಸುಮ್ಮನೆ ಎಂಬ ಅನಿಸಿಕೆ ಬಲವಾಗುತ್ತಿತ್ತು. ಇರುವ 2 ಬೆಡ್ರೂಮ್, ಹಾಲ್, ಕಿಚನ್ನ ಪುಟ್ಟ ಫ್ಲ್ಯಾಟನ್ನು ಸುವ್ಯವಸ್ಥಿತವಾಗಿಟ್ಟುಕೊಂಡು ಮಕ್ಕಳ ಅಧ್ಯಯನದಲ್ಲಿ

ಸಹಕರಿಸಿ ವೃತ್ತಿ ಬದುಕನ್ನು ತೂಗಿಸಿಕೊಂಡು ಹೋಗಲು ತಾನು ಹೋರಾಡುತ್ತಿದ್ದರೆ ಆತನದು ದಿವ್ಯ ನಿರ್ಲಕ್ಷ್ಯ. ದುಡಿದು ದುಡಿದು ಸಾಕಾದಾಗ ಒಮ್ಮೊಮ್ಮೆ ರೊಚ್ಚಿಗೇಳುವಂತಾಗುತ್ತಿತ್ತು. ಆದರೆ ಸುಚರಿತಾಳ ಅಪಾರ ತಾಳ್ಮೆ ಜೀವನ ಹಳಿ ತಪ್ಪದಂತೆ ಕಾಯುತ್ತಿತ್ತು. ಎಂತಹ ಬೇಸರವಾದರೂ ವಾರಕ್ಕೊಮ್ಮೆ ವಿಶೇಷ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ತಿಂಗಳಿಗೊಮ್ಮೆ ಎಲ್ಲರೂ ಸೇರಿ ವಿಹಾರಕ್ಕೆ ಹೋಗುವಂತೆ ನೋಡಿಕೊಳ್ಳುತ್ತಿದ್ದಳು. ಇಂದು ಸುಚರಿತಾ ಚಂದನ್ರ ವಿವಾಹದ ವಾರ್ಷಿಕೋತ್ಸವ. ಈ ದಿನ ಸುಚರಿತಾ ಪಾಲಿಗೆ ಬಹು ಅಮೂಲ್ಯ. ಅಲ್ಲಲ್ಲ, ಮದುವೆಯ ದಿನ ಎಂಬುದಕ್ಕಷ್ಟೇ ಅಲ್ಲ, 21 ವರ್ಷಗಳ ಹಿಂದೆ ತನ್ನ ಬಾಳಿನ ಕಠಿಣ ಪರೀಕ್ಷೆಯೊಂದನ್ನು ಎದುರಿಸಿ ಗೆದ್ದು ಬಂದ ದಿನ ಎಂಬುದಕ್ಕೆ. ಅಂದಿನ ದಿನಗಳ ನೆನಪಿನಾಳಕ್ಕೆ ಇಳಿದರೆ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದ ಸುಚರಿತಾ ದೊಡ್ಡಪ್ಪನ ಮನೆಯಲ್ಲಿದ್ದು ಅದಾಗಷ್ಟೇ ಓದು ಮುಗಿಸಿ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ್ದ ಸರಳ ನಡಿಗೆಯ ಚುರುಕಿನ ಹುಡುಗಿ. ಮಾರುದ್ದ ಜಡೆ, ಪುಟ್ಟ ತಿಲಕದ ಈ ಶ್ಯಾಮಸುಂದರಿ ಪಕ್ಕದಲ್ಲೇ ಕಾಲೇಜೊಂದರಲ್ಲಿ ಕಲಿಸುತ್ತಿದ್ದ ಚಂದನ್ನ ಹೃದಯಕ್ಕೆ ಲಗ್ಗೆ ಹಾಕಿದ್ದಳು. ಅವಳ ಹೈಲೈಟ್ಸ್ ಎಂದರೆ ಅವಳೆರಡು ಜಿಂಕೆ ಕಣ್ಣುಗಳು. ನೋಡಿದವರನ್ನು ಅರೆಕ್ಷಣ ಅಲ್ಲೇ ಹಿಡಿದಿಡುವ ಚುಂಬಕ ಶಕ್ತಿ ಅವುಗಳಿಗಿತ್ತು. ಆತ ಯಾವ ಗಳಿಗೆಯಲ್ಲಿ ಆಕೆಯ ಮನಸ್ಸಿಗೆ ಕನ್ನ ಹಾಕಿದನು. ಹೃದಯಗಳು ಜೋಡಿ ರಾಗ ಹಾಡತೊಡಗಿದಾಗ ಭಾಷೆ ಪ್ರಾಂತ್ಯಗಳ ಗಡಿಯನ್ನು ಮೀರಿ ಪ್ರೀತಿಯ ಮಳೆ ಸುರಿಸುತ್ತವಲ್ಲವೇ, ವರುಷವಿಡೀ ಈ ಜೋಡಿ ಕನಸುಗಳ ಗೋಪುರ ಕಟ್ಟಿತ್ತು. ಸಮಯ ನೋಡಿ ಮನೆಯವರಿಗೆ ವಿಷಯ ತಿಳಿಸುವ ಎಂದುಕೊಂಡಿದ್ದರು. ಚಂದನ್ನ ತಾಯಿ ತಂದೆ ಕೇರಳದ ಕಣ್ಣೂರಿನಲ್ಲಿದ್ದ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಕಲಿಕೆಯಲ್ಲಿ ತುಂಬಾ ಚುರುಕಾಗಿದ್ದ ಅವನ ತಂಗಿ ಮಾಧುರಿ ಪದವಿಯ ನಂತರ ಉಚ್ಚ ಶಿಕ್ಷಣವನ್ನು ಅಮೆರಿಕದಲ್ಲಿ ಪಡೆಯುತ್ತಿದ್ದಳು. ಓದು ಮುಗಿಸಿ ಇನ್ನೇನು ಭಾರತಕ್ಕೆ ಬಂದಳು ಎನ್ನುವಷ್ಟರಲ್ಲಿ ಆ ದಿನ ಗೆಳತಿಯ ಹುಟ್ಟುಹಬ್ಬದ ಸಮಾರಂಭದಿಂದ ಮರಳುವಾಗ ನಡೆದ ಘೋರ ವಾಹನ ಅಪಘಾತದಲ್ಲಿ ಇನ್ನಿಲ್ಲವಾಗಿದ್ದಳು. ಅಂದು ಸುಚರಿತಾಳ ಮನಸ್ಸೇಕೋ ಚಂದನ್ನ ಭೇಟಿಗಾಗಿ ಹಾತೊರೆಯುತ್ತಿತ್ತು. ಆತನಿಗೆ ಫೋನ್ ಮಾಡಿ ಸಂಜೆ ಅಕ್ಷಾ ಬೀಚಿಗೆ ಹೋಗೋಣವೆಂದರೆ ಇಂದು ಕೆಲಸ ಹೆಚ್ಚಿದೆ, ಸಾಧ್ಯವಿಲ್ಲವೇನೋ ಎಂದಿದ್ದ. ಸುಚರಿತಾಳ ಮನಸ್ಸಿಗೇಕೋ ಸಮಾಧಾನವಿದ್ದಿರಲಿಲ್ಲ. ಸಮುದ್ರದ ಅಲೆಗಳು, ಮುಳುಗುವ ಸೂರ್ಯನ ಚೆಲುವು ಶಾಂತಿ ತಂದೀತೆಂದು ಒಬ್ಬಳೆ ಕಡಲಿನ ಕಡೆ ತೆರಳಿದ್ದಳು. ಅಲ್ಲಲ್ಲಿ ಜನರ ಗುಂಪು, ಆಟವಾಡುವ ಮಕ್ಕಳು, ಮರಳಿನ ಮೇಲೆ ನಿಧಾನವಾಗಿ ನಡೆಯುವ ಹಿರಿಯರು, ಅನಾಯಾಸವಾಗಿ ದೂರದಲ್ಲಿ ಚಂದನ್ ಜೊತೆ ಯಾವತ್ತೂ ಕೂರುತ್ತಿದ್ದ ಬಂಡೆಯ ಕಡೆ ಸಾಗಿದ್ದಳು ಸುಚರಿತ. ಅಲ್ಲೊಂದು ಜೋಡಿ ಅದಾಗಲೇ ವಿರಮಿಸಿತ್ತು. ಹಿಂತಿರುಗಬೇಕೆನ್ನುವಷ್ಟರಲ್ಲಿ ಇನ್ನೊಮ್ಮೆ ನೋಡಿದರೆ ಚಂದನ್ ಮತ್ತೊಬ್ಬಳ ಜೊತೆ, ಆಕೆ ನನ್ನ ಬಾಳಿನ ಖಳನಾಯಕಿ. ಸುಚರಿತ ಹತಾಶೆಯಿಂದ ನಲುಗಿದ್ದಳು. ಹೇಗೋ ಸಾವರಿಸಿಕೊಂಡು ಕಾಲೆಳೆಯುತ್ತಾ ಅನತಿ ದೂರದಲ್ಲಿ ಮರಳಿನ ಮೇಲೆ ಕುಸಿದಿದ್ದಳು. ಕ್ಷಣಗಳು ಯುಗವಾದಂತೆ ಭಾಸವಾಗುತ್ತಿತ್ತು. ಜೋಡಿ ಏಳುವ ಲಕ್ಷಣ ಇಲ್ಲ. ಇಲ್ಲದ ತಾಳ್ಮೆಯಲ್ಲೂ ಒಂದಷ್ಟು ಕಾದಿದ್ದಳು. ಕೋಪ, ಅವಮಾನ, ಸೋಲು, ಅನುಕಂಪ, ಇಂತಹುದೇ ಎಂದು ಹೇಳಲಾಗದ ಮಿಶ್ರ ಭಾವಗಳು ಮನಸ್ಸನ್ನು ಮಂಕುಗೊಳಿಸಿದ್ದವು. ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಳು. ಬಿರಬಿರನೆ ನಡೆದು ಸಂವಾದದಲ್ಲಿ ನಿರತರಾಗಿದ್ದವರೆದುರು ಧುತ್ತನೆ ನಿಂತಳು. ಕಣ್ಣುಗಳಲ್ಲಿ ಕಿಡಿಕಾರುತ್ತ, ಮೋಸಗಾರ, ಮತ್ತೆ ಮಾತನಾಡಿಸುವ ಧೈರ್ಯ ಮಾಡಬೇಡ, ಅಬ್ಬರಿಸಿ ಬೆನ್ನು ಹಾಕಿ ನಡೆದಿದ್ದಳು ಸುಚರಿತ. ಸುಚಿ ಸುಚಿ, ನಿಲ್ಲು, ನನ್ನ ಮಾತು ಕೇಳು. ಹಿಂದೆಯೇ ಓಡಿ ಬಂದಿದ್ದ ಚಂದನ್. ಗರ್ರನೆ ತಿರುಗಿದ್ದಳು ಬಿರುಗಾಳಿಯಾಗಿದ್ದ ಸುಚರಿತ. ಒಂದು ಹೆಜ್ಜೆ ಮುಂದಿಟ್ಟರೆ ಮಾಧುರಿಯಾಣೆ. ಮನೆ ಸೇರಿದ್ದ ಆಕೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಟವಳು ಇಡೀ ರಾತ್ರಿ ನಿದ್ರೆ ಇಲ್ಲದೆ ತಳಮಳಿಸಿದ್ದಳು. ದೊಡ್ಡಪ್ಪ ದೊಡ್ಡಮ್ಮ ಹರಿದ್ವಾರ ಯಾತ್ರೆಗೆ ಹೋಗಿದ್ದು ನುಗ್ಗಿ ಬರುತ್ತಿದ್ದ ಆತ್ಮಹತ್ಯೆಯ ಒತ್ತಡವನ್ನು ಸಂಯಮದಿಂದ ನಿಯಂತ್ರಿಸಿದ್ದಳು. 2 ದಿನ ಕುದಿಯುವ ಮನಸ್ಸಿನಲ್ಲಿಯೇ ಕಳೆದು ಹೋಯಿತು. ಅಂದು ಸಂಜೆ ಕೆಲಸದಿಂದ ಮನೆಗೆ ಹೊರಡುವ ತಯಾರಿಯಲ್ಲಿದ್ದಾಗ ವಾಚ್ಮ್ಯಾನ್ ಮಾಂಜರೇಕರ್ ಬಂದು ನಿಮಗೆ ಫೋನ್ ಕರೆ ಇದೆ ಎಂದಿದ್ದ. ನೋಡಿದರೆ ಅತ್ತಲಿಂದ, ಸುಚಿ ಸಂಜೆ 5 ಗಂಟೆಗೆ ಅಕ್ಷಾ ಬೀಚ್, ಪ್ಲೀಸ್ ಒಂದೇ ಒಂದು ಸಲ, ಇಲ್ಲ ಎನ್ನಬೇಡ ಮಾಧುರಿಗಾಗಿ, ಕಡೆಗೆ ನಿನಗೆ ತೋಚಿದಂತೆ ಮಾಡು. ಮಾಧುರಿಯ ಮುಗ್ಧ ಮುಖ ಕಣ್ಣೆದುರು ಬಂತು. ಅಲ್ಲಿ ಆ ಬಂಡೆಯ ಮೇಲೆ ಚಂದನ್ ಮತ್ತೊಬ್ಬಳೊಡನೆ ಕುಳಿತಿದ್ದ ನೆನಪಾಯಿತು. ಥಟ್ಟನೆ ಹೇಳಿದ್ದಳು, ಅಕ್ಷಾ ಬೀಚ್ ಬೇಡ, ಜುಹು ಬೀಚಿಗೆ ಬಾ. ಸುಚರಿತ ಬೀಚ್ ತಲುಪಿದಾಗ ಚಂದನ್ ಅದಾಗಲೇ ಬಂದಿದ್ದ.

0: ಆಕೆಯನ್ನು ಕಂಡವನು ಕುಳಿತುಕೊಳ್ಳಲು ಸನ್ನೆ ಮಾಡಿದ್ದ. ತುಸು ದೂರದಲ್ಲೇ ಆಕೆ ಕುಳಿತಿದ್ದಳು. ಮೌನವಾಗಿ ಕಿಸೆಯಿಂದ ಭಾವಚಿತ್ರವೊಂದನ್ನು ತೆಗೆದು ಸುಚರಿತಾಳ ಕೈಗಿತ್ತ. ಅಯಾಚಿತವಾಗಿ ದೃಷ್ಟಿ ಹರಿಸಿದ್ದಳು. ಮಾಧುರಿಯದು ಚಂದನ್ನ ಮಡಿದ ತಂಗಿ, ಅದೇ ಪುಟ್ಟಬಾಯಿ, ತುಸು ಮೊಂಡಾದ ಮೂಗು, ತಲೆ ತುಂಬ ಜೊಂಪೆ ಕೂದಲು, ಕುಶಾಗ್ರಮತಿಯ ಹೊಳಪು ಕಂಗಳಲ್ಲಿ, ಆದರೆ ತುಟಿಯ ಮೇಲಿನ ಕಪ್ಪು ಮಚ್ಚೆ, ಇದು ಆಕೆಗಿರಲಿಲ್ಲ. ಹೌದು, ಸರಿಯಾಗಿ ನೆನಪಿದೆ. ಸುಚರಿತಾಳ ಮನಸೋದಿದವನಂತೆ ಚಂದನ್ ಹೇಳತೊಡಗಿದ್ದ. ಇದು ನಮ್ಮ ಮಾಧುರಿಯ ಫೋಟೋ ಅಲ್ಲ, ಆದರೆ ಅವಳನ್ನೇ ಹೋಲುವ ನಮ್ಮ ಕಾಲೇಜಿಗೆ ಹೊಸದಾಗಿ ಪ್ರಾಧ್ಯಾಪಿಕೆಯಾಗಿ ಸೇರಿರುವ ಅನಘಾಳ ಫೋಟೋ. ಮುಖವನ್ನೇ ಪ್ರಶ್ನೆಯಾಗಿಸಿ ಚಂದನ್ನತ್ತ ಕಂಡಳು ಸುಚರಿತ. ಆಕೆ ನಮ್ಮ ಕಾಲೇಜಿಗೆ ಬಂದಂದಿನಿಂದ ಮಾಧುರಿಯೇ ಮರಳಿ ಬಂದಂತಾಗುತ್ತಿತ್ತು. ಅವಳ ಜೊತೆ ಮಾತನಾಡುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಅಂದು ಮಾಧುರಿ ದೇಹ ತ್ಯಜಿಸಿ 3 ತಿಂಗಳಾಗಿತ್ತು. ಅವಳ ವಿಷಯವನ್ನೆಲ್ಲ ಅನಗಾಳಿಗೆ ತಿಳಿಸಿದ್ದೆ. ಅವಳ ನೆನಪಿಗಾಗಿ ಸ್ವಲ್ಪ ಹೊತ್ತು ನನ್ನೊಡನೆ ಕಳೆಯುವಂತೆ ಕೋರಿಕೊಂಡಿದ್ದೆ. ನನ್ನ ಮಾಧುರಿಯೊಂದಿಗಿನ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದೆ. ಅವಳಿಗೆ ರಾಖಿ ಕಟ್ಟಿದ್ದೆ. ನೀನಿನಿತು ಅವಳೆಡೆ ಸರಿಯಾಗಿ ನೋಡಿದ್ದರೆ ಸತ್ಯ ನಿನಗೂ ತಿಳಿಯುತ್ತಿತ್ತು. ಆದರೆ ನಿನ್ನ ಕೋಪ ವಿವೇಕವನ್ನು ನುಂಗಿ ಹಾಕಿತ್ತು. ಚಂದನ್ ಕಣ್ಣೀರಾಗಿದ್ದ. ಸುಚರಿತಾಳ ಮನಸ್ಸು ಕರಗಿ ನೀರಾಗಿತ್ತು. ಪಶ್ಚಾತ್ತಾಪದ ಮುತ್ತುಗಳು ಆಕೆಯ ಮೃದು ಕಪೋಲಗಳಿಂದ ಕೆಳಜಾರತೊಡಗಿದ್ದವು. ಅವನೆರಡೂ ಕೈಗಳನ್ನೆತ್ತಿಕೊಂಡು ನಡುಗುವ ದನಿಯಲ್ಲಿ ಉಸುರಿದ್ದಳು. ಚಂದನ್, ಕ್ಷಮಿಸುವೆಯಾ? ತಿಂಗಳೊಂದರಲ್ಲಿ ಹಿರಿಯರ ಒಪ್ಪಿಗೆ ಪಡೆದು ಸರಳವಾಗಿ ವಿವಾಹವಾಗಿದ್ದರು. ಮುಂದಿನ ದಿನಗಳಲ್ಲಿ ಚಂದನ್ನ ತಂದೆ ತಾಯಿಯರು ಅಸೌಖ್ಯದಿಂದ ಸಾಕಷ್ಟು ಬಳಲಿದ್ದರು. ಕಣ್ಣೂರಿನ ಮನೆಯನ್ನು ಮಾರಾಟ ಮಾಡಿ ಮುಂಬೈಯಲ್ಲೇ ತಮ್ಮ ಜೊತೆ ವಾಸಿಸಿದ್ದರು. ಮೊದಲು ತಾಯಿ, 5 ವರ್ಷಗಳ ಅಂತರದಲ್ಲಿ ತಂದೆ ಇಲ್ಲವಾಗಿದ್ದರು. ಹೌದು, ಇಂದು ಪುನಃ ಅದೇ ಅಗ್ನಿ ಪರೀಕ್ಷೆ ಎದುರಿಸಿದ್ದ ದಿನ ಬಂದಿದೆ. ತಾನು ದುಡುಕಿ ಸರಿಪಡಿಸಲಾಗದ ತಪ್ಪು ಮಾಡದೇ ಪಾರಾದ ದಿನ. ಪವನ್, ಪಲ್ಲವಿ ಕಾಲೋನಿಯ ಮಕ್ಕಳೊಟ್ಟಿಗೆ ಎಲಿಫೆಂಟಾ ಗುಹೆಗಳನ್ನು ನೋಡಲು ಪ್ರವಾಸಕ್ಕೆ ಹೋಗಿದ್ದರು. ಚಂದನ್ ಬಾಲ್ಕನಿಯಲ್ಲಿ 10 ಹೂಕುಂಡಗಳ ನಡುವೆ ಕುರ್ಚಿಯಲ್ಲಿ ಕುಳಿತು ಕಾಣುತ್ತಿದ್ದ ಅಂಗಳದಗಲದ ಆಕಾಶವನ್ನು ವೀಕ್ಷಿಸುತ್ತಿದ್ದ. ಹಿಂದಿನಿಂದ ಬಳಿಸಾರಿದ್ದ ಸುಚರಿತ ಆತನ ತಲೆಗೂದಲಿನಲ್ಲಿ ಕೈಯಾಡಿಸಿ ಆಕರ್ಷಕವಾಗಿ ಪ್ಯಾಕ್ ಮಾಡಿದ್ದ ಪುಸ್ತಕವನ್ನು ಕೈಗಿತ್ತಳು. ಸ್ವೀಕರಿಸಿದ್ದ ಚಂದನ್ ತೆರೆದು ನೋಡಿದ್ದ. ಪುಸ್ತಕದ ಶೀರ್ಷಿಕೆ ಹುಲ್ಲುಗಾವಲಿನಲ್ಲೊಂದು ಪುಟ್ಟ ಮನೆ. ಸುಚರಿತಾಳತ್ತ ಕಂಡ ಆ ಕಣ್ಣುಗಳಲ್ಲಿ ಮಿಂಚುವ ಕನಸಿತ್ತು. ಆಕೆ ಅಂದಳು, ಪವನ್ನ 12ನೇ ತರಗತಿ ಮುಗಿಯಲಿ, ಮುಂದೆ ನಾವು ಅಲ್ಲಿ ನಿನ್ನ ನೆನಪಿನ ನೆಲೆಯಲ್ಲಿ ನೆಚ್ಚನೆಯ ಗೂಡು ಕಟ್ಟುವ. ಮಕ್ಕಳಿಗೂ ಹಸಿರೆಂದರೆ ಇಷ್ಟ. ಬಾಲ್ಕನಿಯಲ್ಲಿ ಕುಳಿತಿದ್ದ ಪುಟ್ಟ ಪಾರಿವಾಳಗಳು ಒಮ್ಮೆಲೆ ಪುರ್ರನೆ ಗಗನದೆಡೆಗೆ ಹಾರಿದವು. ಸುಚರಿತಾಳಿಗೆ ಪ್ರೀತಿಯ ಕವಿಯ ಕವನದ ಸಾಲುಗಳು ನೆನಪಾದುವು. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ.
1: ಇದುವರೆಗೆ ಕಾದಿದೆ ಕನಸೊಂದು, ಕುಂದಾಪುರದ ಸುಜಾತ ಸದಾರಾಮ ಅವರಿಂದ ಕಥೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
4: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. 2 + 2 = 4.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಈ ಪದವೇ ನಮಗೆ ಸ್ವಲ್ಪ

0: ಒಂಥರ
1: ಭಯ
0: ವಿಭಿನ್ನ
1: ಆಗುತ್ತೆ.
0: ಅನ್ಸುತ್ತೆ, ಬೇಡ ಅದನ್ನೇ ಕೇಳೋದು ಬೇಡ ಅಂತ ಅನ್ಸುತ್ತೆ.
1: ಯಾಕೆ ನೀವು ಹೇಳ್ತಿದ್ರೆ ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚಿ ಬೀಳ್ದಂಗ ಆಗುತ್ತೆ, ಅಯ್ಯೋ ಈ ಪದ ನಾವು ಬಳಸ್ಲೇಬಾರ್ದಪ್ಪ, ಬರ್ಲೇಬಾರ್ದು ಅಂತ ಅನ್ಸುತ್ತೆ ಅಂತ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆ ತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-10 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 lakh ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು TB ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನು ತಾವೇ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಸರಾಸರಿ 40 seconds ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು, ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 times ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಆದ್ರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು, ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವರಿಗೆ 20 times. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100 ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ 100. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು.
0: ಈಗ ಮೇಡಮ್, ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ ಘನಘೋರ
1: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈ ಜ್ವರ, ಕೆಮ್ಮು, ನೆಗಡಿ, ಶುಗರ್, BP ಏನಿದೆ ಅದು ಎಷ್ಟು ಸಹಜನೋ ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
0: ಇದನ್ನ ಬದಲಾಯಿಸಬೇಕಲ್ಲ,
1: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು ನಾವು ಹೇಳ್ತಿದ್ವಿ, ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು, ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬೋದು. ಇಲ್ಲಾಂದ್ರೆ ಯಾರ್ ಮೇಡಮ್ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
0: ಇನ್ನೊಂದು ಏನಂತ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
1: ಅಲ್ಲ ಅದನ್ನೇ ನಾನು ಹೇಳಿದ್ದು, ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದು ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
0: ಮಾನಸಿಕ ಸಮಸ್ಯೆ ಏನೋ ಇದೆ ಅಂತೇಳಿ ಅವ್ರು ಗುರುತಿಸಬೇಕಂದ್ರೆ, ಅಥವಾ ಯಾವುದೇ ರೀತಿಯಾದಂತ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನು ಕಂಡಿಡಿಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
1: ಸುಲಭವಾಗಿ ಕಂಡಿಡಿಬಹುದು. ಏನು ಅಂದ್ರೆ ಈಗ BP ಶುಗರ್ ಕಂಡಿಡಿಬೇಕು ಅಂದ್ರೆ ನೀವು ಒಂದು BP BP ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ, ಸ್ಟೆತೋಸ್ಕೋಪ್ ಇಟ್ಟು, ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ BP ಎಷ್ಟಿದೆ ಕಂಡಿಡಿಬಹುದು. ಸೊ ಶುಗರ್ದೂ ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು, ಕಂಡಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ

0: ಬೇಜಾರನ್ನು ಒಂದು ಮಟ್ಟಕ್ಕೆ ನೀವು ಕ್ಲೀನಾಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಜಾರ್ ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ, ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ, ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗ್ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡಿಡಿತೀವಾ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ ಒಬ್ರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರ್ದಿಟ್ಬಿಟ್ಟಿದ್ದಾರೆ, ಏನಂದ್ರೆ ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರು, ಏ ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ ಅವ್ರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟ್ರೆ ಈ ತರ ಏನೋ ಬರ್ದಿಟ್ಬಿಟ್ಟಿದಾರೆ ನಮ್ಮಣ್ಣ, ಏನ್ ಮಾಡೋದು ಅಂತ. ಸರಿ ಆಯ್ತು, ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನ್ನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನ್ಸುತ್ತೆ, ನಂಗೆ ಏನೂ ಒಳ್ಳೇದಾಗಲ್ವೇನೋ, ನನ್ಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಬಹಳ ಅಸಹಾಯಕ ಅಂತ ಅನ್ನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು, ಅಯ್ಯೋ ಡಾಕ್ಟ್ರೆ ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ ಅವತ್ತು, ಏನೋ ಮಂಕ್ ಕವ್ದಂಗ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ, ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ದರು, ಫ್ರ್ಯಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯೋಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನು ಫಿಕ್ಸ್ ಮಾಡಬೇಕು. ಆಮೇಲೆ ಮಾಮೂಲಾಗಿ ಒಂದು 6 ವಾರ 8 ವಾರ ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೆ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸು, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ ಫಸ್ಟ್ ರಿಯಾಕ್ಷನ್ನು, ನಿನಗೇನು ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರಬೇಕು ಅಂತ. ಸೊ ಅವ್ರಿಗೆ ಏನು ಸಮಸ್ಯೆ ಆಯಿತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನಾನು ನೋಡು ಅಂತ ಹೇಳಿ ಸಪರೇಟಾಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು, ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆ ಥರ ಎಲ್ಲರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು, ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಆ ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th, ಈಗ ನೋಡಿ 9th ಕ್ಲಾಸಲ್ಲಿ 85% ಬಂದೆ, ನೆಕ್ಸ್ಟ್ 10th ಓದಿದ್ದೇ ಓದ್ತಾ ಇದ್ದೀನಿ, ಓದಿದ್ದೇ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು
0: ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸನೇ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ಗೆ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ ಕಾರಣವನ್ನು ಕಂಡುಹಿಡಿಬೇಕು. ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂಥೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ

0: ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ?
1: ಇಲ್ಲಿ ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನಲ್. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರಬಹುದು ಚಿಕ್ಕ ಚಿಕ್ಕ ಮಕ್ಕಳು. ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ. ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರ್ದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
0: ಗಾಡಿ ಕೊಡಿಸಿಲ್ಲ,
1: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ. ಈ ತರ ಇಮಿಡಿಯೇಟ್ ರಿಯಾಕ್ಷನ್, ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ ಏನೇ ಇರ್ಬೋದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರ್ಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೋ ಕಾರಣಕ್ಕೆ ಇರಬಹುದು. ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲಾ ಒಂದು, ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆಗಳು ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರಾ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಡ್ಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್. ನೋಡಿ ಇದು ಜಾಸ್ತಿ ಜಾಸ್ತಿ ಆಗುತ್ತೆ ಇನ್ಮೇಲೆ. ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಕಳು ಇರ್ತಾರೆ, ಅಮೇರಿಕಾದಲ್ಲಿ ಇರ್ತಾರೆ, ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳಿಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
0: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗತ್ತೆ, ಈ ಬಗ್ಗೆ ಮಾತಾಡಿ.
1: ಅದೇ ಬಹಳ ಉತ್ತಮವಾದ ಪ್ರಶ್ನೆ, ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆವರೆಗೂ, ಈವನ್ ಮೆಡಿಕಲ್ ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲಾ ತರದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡ್ರಿ ಎಲ್ಲವೂ ಕೂಡ. ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದ ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು, ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕೋಕ್ ಇಷ್ಟ ಇಲ್ಲ ನನ್ಗೆ, ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆ.

0: ಪ್ರಕಟಣೆ ಮಾಡ್ತಾರೆ
1: ಅಂಡ್
0: ಎಲ್ಲರಿಂದ ದೂರ ಇರಕ್ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ ಮತ್ತೆ ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಟು ಬಿಡೋದು ಅಥವಾ ಇನ್ನೇನೋ ಕೊಡಕ್ ಶುರು ಮಾಡೋದು. ಈ ತರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂತದ್ದು. ಈ ತರ ಗುರುತಿಸಿ ಅವ್ರೇನಾದ್ರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಅಂಡ್ ಗೌಪ್ಯತೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ. ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರ್, ಓದಿರ್ತಾರೆ ಬರೆಯಕ್ಕಾಗಲ್ಲ, ಗಾಬರಿ, ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್, ಹೋಗ್ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ತರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ, ಭಯ ಏನೋ ಇದ್ರೆ ಕೂಡ ಆ ರೆಡ್ ಫ್ಲಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನ ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸ್ಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸ್ಬಹುದು, ಇಲ್ಲ ಎಲ್ಲಾ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ 144-16 144-16 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ, ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ಸಲ್ ಒಂದ್ ಸೆಲ್ ಇದೆ, ಡಿಮ್ಯಾನ್ಸಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರಿರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದ್ರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜ ದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 144-16 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ. ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿಮನಸ್ಸಿಂದ. ಅರ್ಥ ಆಯ್ತಾ?
1: ಅದಾಗಿ ಅವ್ರನ್ನ ಸಂಪರ್ಕ ಮಾಡಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ.
0: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಇ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ನು, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಪ್ರೈಮರಿ ಸೆಕೆಂಡ್ರಿ, ಎಲ್ಲ ಕಡೆಯಿಂದ ಇದೊಂದು ಸಂಚಲನ ಥರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದ್ದೀವಿ ನಿಮ್ಯಾನ್ಸಲ್ಲಿ. ಮೋರ್ ದೆನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದ್ ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ರೆ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ. ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ, ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ, ಎಲ್ಲದರಿಂದ ಅದು ಗೇಟ್ ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್, ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ಗಳ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರೂ ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರು ಇದ್ದಾರೆ,
0: ಅದರಲ್ಲಿ 3-tier ಸಿಸ್ಟಮ್ ಇರುತ್ತೆ.
1: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದೀರಿ.

0: ಅಂದರೆ ಶಿಕ್ಷಕರು ಆ ರೀತಿಯಾದಂಥ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು, ಮಕ್ಕಳಿಗೆ ಭಾಳ ಮೃದುವಾಗಿ ಹೇಳುವಂಥ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಗದರಿಸೋದಾಗಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
1: ಖಂಡಿತ,
0: ಯಾಕಂದರೆ ಮನೆ ಅಂತಂದಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ, ತಮ್ಮತ್ತರ
1: ಸಮಾಲೋಚನೆಗಳು ಕಷ್ಟ ಅಂತಂದಾಗ ಅದನ್ನ ಕೇಳಿಸ್ಕೊಳ್ಳೋದು ಸಾಮಾನ್ಯ. ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ಮ ಮಗ ಅಥವಾ ಮಗಳು ಬಂದ್ಬಿಟ್ಟು ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು ನೀನೇನೋ ಮಾಡಿರ್ತೀಯ ಅದಕ್ಕೆ, ಇನ್ನು ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳ್ಳೋಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
0: ಈಗ ಮೇಡಮ್, ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ ನಾವು, ಅದು ಸುಲಭವಾಗಿ
1: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡ್ಬೋದು, ತಮಿಳಲ್ಲಿ ಮಾತಾಡ್ಬೋದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿದೆ ಇಡೀ

0: ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ ನಾವು. ಅದು ಸುಲಭವಾಗಿ
1: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು. ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್, ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡಬಹುದು, ತಮಿಳಲ್ಲಿ ಮಾತಾಡಬಹುದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3 ಟೈರ್ ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ, ನನಗೆ ಬರೀ ಫೋನಲ್ಲಿ ಇಷ್ಟ ಇಲ್ಲ, ನಾನು ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲಾ ಒಂದು ಸೌಲಭ್ಯನ ಪಡ್ಕೋಬಹುದು, ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
0: ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ, ಕೇಳುಗರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ ಹೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಹುಶಃ ಆಪ್ತ ಸಮಾಲೋಚಕರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಾರರು ಅಂತ ಹೇಳ್ಬೋದು ನಾವು.
1: ಜೀವನದಲ್ಲಿ ಸಮಸ್ಯೆಗಳು ತಾತ್ಕಾಲಿಕ,
0: ಹೌದು,
1: ಆದ್ರೆ ಅದು ಆತ್ಮಹತ್ಯೆಗೆ ಪರಿಹಾರ ಅಲ್ಲ.
0: ಹೇಳಿದ್ರಲ್ಲ ಬಹಳ ಮುಖ್ಯವಾದ ಪದ, ಹಠಾತ್ ಆಗಿ ಆಕ್ಷನ್ ಮಾಡಕ್
1: ಇಂಪಲ್ಸಿವ್ ಆಗಿ ಹೋಗಿ ಏನು ನೋಡಿ
0: ಸ್ವಲ್ಪ ಕಾದು ನೋಡಿದ್ರೆ ಗ್ಯಾರಂಟಿ ನಿಮಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದ.
2: ಆತ್ಮಹತ್ಯೆ ತಡೆ ಹೇಗೆ ಈ ಕುರಿತಾಗಿ ಇದುವರೆಗೂ ಡಾಕ್ಟರ್ ರಜನಿ ಪಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಮೂಡಿಬಂದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 7, 2237048 8, 2237049 9, ಎಸ್ ಟಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
5: ಶಾಂತಕ, ಓ ಶಾಂತಕ.
6: ಏ ಇರಣ, ಇರಣ ಬರ್ತೀನಿ. ಯಾ, ನನಗೀಗ ಟೈಮ್ ಇಲ್ಲ.
5: ಯಾಕೆ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ಯಾ?
6: ಎ ಸಿ ಮತ್ತೆ ABC ಹೋಗ್ಬರ್ತೀನಿ ತಡಿ ಸ್ವಲ್ಪ.
5: ACABC ಹಳ್ಳಿ ಎ ಸಿ ತರನೇ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎ ಸಿ.
6: ಆ ಎ ಸಿ ಬೇರೆ, ಈ ಎ ಸಿ ಬೇರೆ. ABC ಅಂದ್ರೆ ಮತ್ತೆ ABCD ಕಲಿಯ ಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ABC, ABCD ಅಲ್ಲ.
5: ಅದೇನದು ಎ ಸಿ ಹೇಳ್ತಿದ್ಯ?
6: ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ABC ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
5: ಕ್ಲಿನಿಕ್ ಅಂತನಾ? ಆಸ್ಪತ್ರೆ ಹೋಗ್ತಿದ್ಯೇನು
6: ಅಣ್ಣ? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕೆ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದಲಾದಂಗೆ, ನಮ್ಮ ವಾತಾವರಣ ಬದಲಾದಂಗೆ, ಈಗ 100 ವರ್ಷದಿಂದೆ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಾದಂಗೆ, ಆಮೇಲೆ ನಮ್ಮ ವಾತಾವರಣನೂ ಬದಲಾವಣೆ ಆದಾದಂಗೆ, ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ನಮಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ACAC ಅನ್ನಲ್ಲ, ಎ ಸಿ ಅಂದರೆ ಏರ್ ಕೂಲರು, ಏರ್ ಕಂಡೀಷ್ನರು ಅದೆಲ್ಲ. ಎ ಸಿ ಅಂದರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದ್ರೆ ಏನು ಹೇಳೋ? ಕೃಷಿ ಕ್ಲಿನಿಕ್ ಅಂತ. ಕೃಷಿ ದವಾಖಾನೆ.
5: ದವಾಖಾನೆ

0: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವು ಮನುಷ್ಯರಿಗಷ್ಟೇ ಆಸ್ಪತ್ರೆಗಳು ಇರ್ತದೆ ಅನ್ಕೋಬೇಡ, ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನ್ ಏನ್ ಕೇಳ್ತೇನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವಾ?
1: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದ್ಲೇ ಕೇಳಿದ್ದಲ್ಲ ನಿಂಗೆ?
0: ಕೇಳ್ದ ಓಲಿ ಬಿಡು, ನಾನೇ ಮರ್ತೆ ಅನ್ಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ? ಇಲ್ಲ, ಅದ್ರಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲ್ಸಗಳನ್ನ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡ್ದಾಗ್ಲೂ ನೋಡೋಣ, ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡ್ಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗ್ ಮಾಡ್ಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ ಕೊಯ್ಲು ಇವೆಲ್ಲಾನು ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನು ಸಮಸ್ಯೆಗಳಾಗಲ್ಲ, ಅವಾಗ ಏನಾರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ ಬೆಳೆದ್ರಾಗ್ತದ? ಏನ್ ಮಾಡೋದು? ಬೆಳೆ ಬೆಳೆದು
1: ಕಟಾವು ಮಾಡ್ಬೇಕು.
0: ಅದೇಪ್ಪ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ?
1: ಮಾರ್ಬೇಕಲ್ವಾ,
0: ಹಸನ್ ಮಾಡ್ತೀಯಾ ಅಲ್ವಾ? ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ? ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟೊಂದು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ ಟನ್ ಗಟ್ಲೆ ಕಾಫಿ ಬೆಳಿತೀಯ ನೀನು? ಏಲಕ್ಕಿ ಬೆಳಿತೀಯ? ಮೆಣಸು ಬೆಳಿತೀಯ? ನೀನ್ ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಅದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗ್ಲಿ ಅಂತ ಈ ಎಸಿ ಮತ್ತೆ ಎ ಬಿ ಸಿನ ಸರ್ಕಾರ ಮಾಡಿದ್ದಾರೆ. ಗೊತ್ತಾಯ್ತಾ?
1: ಒಂಚೂರು ಗೊತ್ತಾಯ್ತು.
0: ಈಗ ಕ್ಲಿನಿಕ್ ಅಲ್ಲಿ ಯಾರಿರ್ತಾರೆ ಹೇಳು?
1: ಡಾಕ್ಟರ್ ಇರ್ತಾರೆ.
0: ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನ್ ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿನ್ಗೇನೇ ಸಮಸ್ಯೆಗಳು ಬಂದ್ರು ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೆ ನಮ್ಗೆ ಜ್ವರ ಬಂದಿತ್ತೋ ಕೆಮ್ಮು ಬಂದಿತ್ತೋ, ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತಾನೆ. ಹಂಗೆ ನಿನ್ನ ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪರಿಣಿತಿ ಪಡೆದಿರುವಂತವ್ರು ಈ ಅಗ್ರಿ ಕ್ಲಿನಿಕ್ ಅಲ್ಲಿ ಇರ್ತಾರೆ. ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆ ಹೇಗೆ ಮಾಡಬೇಕು, ಪಶುಪಾಲನೆ ಹೇಗೆ ಮಾಡಬೇಕು, ಹೈನುಗಾರಿಕೆ ಹೇಗೆ ಮಾಡಬೇಕು, ತೋಟಗಾರಿಕೆ ಹೇಗೆ ಮಾಡಬೇಕು, ಮೀನುಗಾರಿಕೆ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಹೊಸದಲ್ಲ ಈಗ ನೋಡು, ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟು ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ
1: ಮಾಡ್ಬೇಕು.
0: ಸ್ಮಾರ್ಟ್ ಏ ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗ್ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತ ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟ ಪಟ್ಟಿರ್ತೀಯಲ್ವಾ, ಅದಕ್ಕೆ ನಿನಗೆ ಪ್ರತಿಫಲ ಸಿಗ್ಬೇಕಲ್ವಾ. ಪ್ರತಿಫಲ ಸಿಗ್ಬೇಕಂದ್ರೆ ನೀನು ಅದನ್ನ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ನೀ ಸುಮ್ನೆ ಹೋಗ್ತೀನಿ ಬೆಳಿಗ್ಗೆ ಸಂಜೆವರೆಗೂ ದುಡಿತೀನಿ ಬರ್ತೀನಿ ಅಂದ್ರೆ ನಡೆಯಂಗಿಲ್ಲ ಈಗ. ನಡೆಯಂಗಿಲ್ಲ, ಯಾಕಂದ್ರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ ಏಲಕ್ಕಿ ಇವೆಲ್ಲ ಎಲ್ಲ ಕಡೆಗೆ ಬೆಳೆಯಕ್ಕಾಗಲ್ಲ. ನಿನ್ನಂತವ್ರು ಮಾತ್ರ ಬೆಳೆಯಕ್ಕಾಗದ ಬೆಳೆಯಪ್ಪ, ತಿಳ್ಕ ಸ್ವಲ್ಪ. ಅದಕ್ಕೆ ಬೆಳೆದ್ಮೇಲೆ ನೀನು ಏನ್ ಮಾಡ್ಬೇಕಂದ್ರೆ, ಈಗ ಕಾಫಿನ ಬಹಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ, ಕೆಟ್ಟೋಗ್ತದಣ್ಣ. ನೀನ್ ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗ್ ಸಂಸ್ಕರಣೆ ಮಾಡ್ತೀಯ? ಹೌದಾನೆ, ಬೆಳೆ ಬೆಳೆದ್ಮೇಲೆ ಅದನ್ನ ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ, ಅದನ್ನ ಬೆಳೆ ಬೆಳೆದಂಥದನ್ನ ಹೆಂಗ್ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗ್ ಸಂಸ್ಕರಣೆ ಮಾಡ್ಬೇಕು, ಹೆಂಗ್ ಪ್ಯಾಕಿಂಗ್ ಮಾಡ್ಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗ್ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದ್ರೂ ಇದೆಯಾ, ಜೈವಿಕ ಗೊಬ್ಬರನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು,

0: ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು? ಈಗ ಕೃಷಿ ಮಾಡ್ತಾನೆ ಇರ್ತೀಯ, ಜಮೀನಲ್ಲೇ ಇರ್ತೀಯ, ಅದ್ರ ಜೊತೆಗೆ ಒಂದು ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ? ಆ ಥರದ್ದೆಲ್ಲನೂ ನೀನು ಯೋಚನೆ ಮಾಡಬೇಕಾಗ್ತದೆ. ಸುಮ್ಮನೆ ಬರೀ ದುಡಿಯೋದು ದುಡಿಯೋದು ಅಂತಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಗಿದ್ರೆ ಜೊತೆಗೆ ಹಣ್ಣು ತರಕಾರಿ ಈ ತರದನ್ನೆಲ್ಲ ಬೆಳ್ಕೊಂಡ್ರೆ ಅಣ್ಣ ಎಸಿನೂ ಆಗ್ತದೆ, ಎ ಬಿ ಸಿನೂ ಆಗ್ತದೆ. ಏ ಬೆಳ್ಳಪ್ಪ ನೀನ್ ಏನಪ್ಪ, ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲಿ, ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳು ಇರ್ತಾರೆ, ನಿನ್ ತೋಟಕ್ಕೆಲ್ಲ ಬಂದು ನೋಡ್ತಾರೆ. ನೀನು ಒಟ್ಟಿನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ. ಏನ್ ಹೇಳಿದ್ರು ಏನ್ ಕೇಳಿದ್ರು ನಿನಗೇನ್ ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡ್ಬೇಕು ಅಂತಾರೆ, ಅದನ್ನೆಲ್ಲಾನು ತಿಳ್ಕೊಬೇಕಣ. ತಿಳ್ಕೊಂಡಿಲ್ಲ ಅಂದ್ರೆ ಆಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ. ಮತ್ತೆ ಈಗ ನೋಡು, ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನಲ್ಲಿ ಸಹ ಮಾರ್ಬೋದು ನೀನು. ಆನ್ಲೈನಲ್ಲಿ ಮಾರ್ಬೋದು. ಸುಮ್ಮನೆ ಈಗ ಬೆಳೆಯಪ್ಪ ನಾನು ಆನ್ಲೈನಲ್ಲಿ ಬಂದು ತಗೊಳ್ಳಿ ಅನ್ನಕ್ಕಾಗಲ್ಲ. ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದರೆ ನಿನ್ನ ಕಡೆಯಿಂದ ಅವರು ತಗೋತಾರೆ, ಗೊತ್ತಾಯ್ತಾ? ಇದೆಲ್ಲ ಇದೆ ಇದರಲ್ಲಿ. ಎ ಸಿ ಮತ್ತೆ ಎ ಬಿ ಸಿ ನೆನ್ಪಿಟ್ಕ. ಏನ್ ಹೇಳು?
1: ಎ ಸಿ ಎ ಬಿ ಸಿ.
0: ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳು ಇರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಪೊನ್ನಂಪೇಟೆಲೈತೆ, ಮಡಿಕೇರಿಲೈತೆ, ಚಟ್ಟಳ್ಳಿಲೈತೆ. ನೀನ್ ಏನ್ ಮತ್ತೆ ಬರೀ ದುಡಿದ್ರೆ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು, ಗೊತ್ತಾಯ್ತಾ? ನನಗೆ ಅಲ್ಲಿಗೆ ಹೊಂಟಿದ್ದೆ, ನಿನ್ ತಡದೆ, ನನಗೆ ಏನೇನ್ ನೆನಪಾಯ್ತು ಅಷ್ಟು ಹೇಳಿದೀನಿ. ಹೋಗಿ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, 5.5% ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನ ನೇಮಕ. ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ವಾರ್ತೆಗಳ ವಿವರ. ಜನರ ವಿಶ್ವಾಸ ಮತ್ತು ಕೋಟ್ಯಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ 140 ಕೋಟಿ ಜನರಿಗಾಗಿ ಹಾಗೂ ಜನರ ಸೇವೆಯನ್ನು ಸಮರ್ಪಣೆಯಿಂದ ಮುಂದುವರಿಸಲು ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರು, ಯುವಜನರು, ರೈತರು ಮತ್ತು ಮಹಿಳೆಯರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಿ 140 ಕೋಟಿ ಭಾರತೀಯರ ಜೀವನದಲ್ಲಿ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಮೂಡಿಸಲು ಶ್ರಮಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಹೆಚ್ಚಿಸುವಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಉಜ್ವಲ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು

0: ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಿಂದ ಅಭಿನಂದನಾ ಸಂದೇಶಗಳು ಹರಿದು ಬರುತ್ತಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಡೆ ವೀವರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ತಮ್ಮ ಭಾರತ ಭೇಟಿಯ ಬಳಿಕ ಉಭಯ ರಾಷ್ಟಗಳ ನಡುವಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. 25 ವರ್ಷಗಳ ಸಾರ್ವಜನಿಕ ಸೇವೆಯ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಸಂದರ್ಭವನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ವಿಕಸಿತ ಭಾರತ ಸಂಕಲ್ಪ ಸಭಾ ಸೇವಾ ಜ್ಯೋತಿ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಸಂವಿಧಾನದ 370ನೇ ವಿಧಿ ರದ್ದತಿ, ನಕ್ಸಲ್ವಾದದ ನಿರ್ಮೂಲನೆ ಮತ್ತು ಭಾರತದ ಮೂಲ ಸೌಕರ್ಯದ ಅಭಿವೃದ್ದಿ ಸೇರಿದಂತೆ ಹಲವು ಪ್ರಮುಖ ಅಭಿವೃದ್ದಿ ಕಾರ್ಯಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ಅವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಮಿತ್ರ ಪಕ್ಷಗಳ ಹಾಗೂ ಪಾಲುದಾರರೊಂದಿಗೆ ವಿಶ್ವಾಸ ಪರಸ್ಪರ ಗೌರವದ ಆಧಾರದ ಮೇಲೆ ಬಾಂಧವ್ಯ ಬೆಳೆಸುವ ಪ್ರಧಾನಿ ಪಾಲುದಾರಿಕೆಯಲ್ಲಿ ಅಗತ್ಯವಿರುವ ಸ್ವಾತಂತ್ರ್ಯ ನೀಡುತ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಶೇಕಡಾ 0.25ರಷ್ಟು ಹೆಚ್ಚಿಸಿ ಶೇಕಡಾ 5.5ಕ್ಕೆ ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಇದರೊಂದಿಗೆ ಸ್ಥಾಯಿ ಠೇವಣಿ ಸೌಲಭ್ಯ ದರವನ್ನು ಶೇಕಡಾ 5.25ಕ್ಕೆ ಹಾಗೂ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ದರವನ್ನು ಶೇಕಡಾ 5.75ಕ್ಕೆ ಪರಿಷ್ಕರಿಸಲಾಗಿದೆ. ಜಾಗತಿಕ ಹಣದುಬ್ಬರ ತೀವ್ರವಾಗಿ ಏರಿಕೆಯಾಗುವ ನಿರೀಕ್ಷೆ ಇದ್ದು, ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ಬಿಗಿಗೊಳಿಸುವ ಸಾಧ್ಯತೆ ಇದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿರುವುದು ಸೇರಿದಂತೆ ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡದ ನಡುವೆ ರೆಪೋ ದರ ಏರಿಕೆಯಾಗಿದೆ. 2023ರ ಫೆಬ್ರವರಿಯ ಬಳಿಕ ಇದೇ ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಹೆಚ್ಚಿಸಿದೆ. ಆಗಸ್ಟ್ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ ಶೇಕಡಾ 4.82ಕ್ಕೆ ಏರಿಕೆಯಾಗಿದ್ದು, ಜುಲೈನಲ್ಲಿ ಇದು ಶೇಕಡಾ 4.45ರಷ್ಟಿತ್ತು. ಹಣದುಬ್ಬರದ ಒತ್ತಡ ಮುಂದುವರಿದರೆ ಮುಂಬರುವ ಹಣಕಾಸು ನೀತಿ ಸಭೆಗಳಲ್ಲೂ ಬಡ್ಡಿದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತದ ಕ್ರಮ ಹಾಗೂ ಜಮ್ಮು ಕಾಶ್ಮೀರದ ಕುರಿತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಒಐಸಿ ಹೇಳಿಕೆಗಳನ್ನು ಭಾರತ ತಿರಸ್ಕರಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 6ನೇ ಸಮಿತಿ ಸಭೆಯಲ್ಲಿ ಮಾತನಾಡಿದ ಲೋಕಸಭಾ ಸಂಸದ ಬಿಪ್ಲಾಬ್ ಕುಮಾರ್ ದೇಬ್, ಈ ಹೇಳಿಕೆಗಳನ್ನು ನೀಡುವವರಿಗೆ ಸಂತ್ರಸ್ತರು ಮತ್ತು ಅಪರಾಧಿಗಳ ನಡುವೆ ವ್ಯತ್ಯಾಸ ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಟೀಕಿಸಿದ್ದಾರೆ. ಇದೇ ವೇಳೆ ಸಂಸದರು ಪಾಕಿಸ್ತಾನದಿಂದ ಹೊರಹೊಮ್ಮುವ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ದ ತನ್ನ ನಾಗರಿಕರನ್ನು ರಕ್ಷಿಸುವ ಹಕ್ಕು ಭಾರತಕ್ಕಿದೆ ಎಂದು ಪ್ರತಿಪಾದಿಸಿದ್ದಾರೆ. ಭಾರತಕ್ಕಾಗಿರುವ ಅನುಭವವೇ ಭಯೋತ್ಪಾದನೆ ಒಂದು ನಿರಂತರ ಬೆದರಿಕೆಯಾಗಿದೆ ಎಂಬುದನ್ನು ಸಾರುತ್ತದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನ

0: ಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲಾ ಪಾಲುದಾರರಲ್ಲೂ ಮನವಿ ಮಾಡಿತ್ತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025ರ ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಹೇಳಿದ್ದಾರೆ. ಆಫ್ರಿಕಾದಲ್ಲಿರುವ ಘಾನಾದ ವಿದೇಶಾಂಗ ಸೇವಾ ಸಂಸ್ಥೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿತಾಸಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ರಾಜತಾಂತ್ರಿಕತೆ ಸ್ಪರ್ಧೆಯನ್ನು ಸಂಘರ್ಷವನ್ನಾಗಿಸಲು ಬಿಡದೆ ಅದನ್ನು ನಿರ್ವಹಿಸಬೇಕು ಮತ್ತು ಸಹಕಾರವನ್ನು ಉತ್ತೇಜಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಸ್ಮೃತಿ ಮಂದಾನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ ಏಕದಿನ ಹಾಗೂ ಟಿ20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು ಮೂರು ಮಾದರಿಗಳ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಂದಾನಾ ಅವರ ನೇಮಕವಾಗಿದೆ. ಈ ನಡುವೆ ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಂದಾನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಅವರನ್ನು ಉಪನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ. ನಿಕಿ ಪ್ರಸಾದ್ ಮತ್ತು ಜಿಂತಿಮಣಿ ಕಲಿತಾ ಅವರು ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. 3.5 ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡ 5.5ಕ್ಕೆ ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಕೆಜಿ ಯೇಸುದಾಸ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಹೆಂಡತಿ ಬೇಕು ಹೆಂಡತಿ, ಈ ಚಿತ್ರದ ಒಂದು ಹಾಡು.

ಹೆಂಡತಿ ಬೇಕು ಹೆಂಡತಿ ಚಿತ್ರದ ಈ ಗೀತೆಯ ರಚನೆಕಾರರು ಆರ್ ಎನ್ ಜೆ ಗೋಪಾಲ್, ಸಂಗೀತ ಎಂ ರಂಗರಾವ್. ಎಸ್ ಜಾನಕಿ ಅವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಮಹಾಪ್ರಚಂಡರು ಚಿತ್ರದ ಗೀತೆಯನ್ನ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ರಥಸಪ್ತಮಿ ಚಿತ್ರದಿಂದ. ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು.

ರಾಗ ತಾಳ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ, ಕೆ ಜೆ ಯೇಸುದಾಸ್ ಅವರ ಸ್ವರದಲ್ಲಿ. ಗೀತೆಯನ್ನ ಬರೆದಿದ್ದಾರೆ ನಂದಗೋಪಾಲ ರೆಡ್ಡಿ, ಸಂಗೀತ ಎಂ ರಂಗರಾವ್.

ಪಿ ಸುಶೀಲಾ ಅವರ ಕಂಠದಲ್ಲಿ ಅಮರಶಿಲ್ಪಿ ಜಗಣಾಚಾರ್ಯ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ. ಜಿ ಸದಾಶಿವಯ್ಯ ಅವರ ಗೀತರಚನೆ ಇದು. ಸಂಗೀತ ಎಸ್ ರಾಜೇಶ್ವರ ರಾವ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸಿಕ್, ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆಕಾಶವಾಣಿಯ ಕೇಳುಗ ಕೋಟಿಗೆ ನಮಸ್ಕಾರ. ಸಹೃದಯರೇ, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಬಂದು 25 ವರ್ಷಗಳಾಗ್ತಿದೆ. ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಎನ್ನುವ ಹೆಸರಿನಲ್ಲಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಕಾಶವಾಣಿ ಬೆಂಗಳೂರಿನ ಸುದ್ದಿ ವಿಭಾಗವು GST ಒಂದು ದೇಶ ಒಂದು ತೆರಿಗೆ ಈ ಕುರಿತಂಥ ಒಂದು ಚರ್ಚೆಯನ್ನು ನಡೆಸೋದ್ರ ಮೂಲಕ ದೇಶಾದ್ಯಂತ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಮಹತ್ವವನ್ನು ತಂದುಕೊಡ್ತಾ ಇದೆ. GST ಕುರಿತು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ಲಿಕ್ಕಾಗಿ ನಾಡಿನ ಹೆಸರಾಂತ ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಕೃಷ್ಣರಾಜ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಕೃಷ್ಣರಾಜ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಯೋಜನೆಗಳನ್ನು ಕುರಿತ ತಜ್ಞ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಪರಿಸರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿತ್ಯ ಒಂದಲ್ಲ ಒಂದು ಲೇಖನದ ಮೂಲಕ ಜನಮಾನಸಕ್ಕೆ ಸುಪರಿಚಿತರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ.
3: ತಮಗೂ ನಮಸ್ಕಾರ.
2: ನಮ್ಮ ಇವತ್ತಿನ ಚರ್ಚೆಯ ವಿಷಯ GST, ಸರಕು ಮತ್ತು ಸೇವಾ ತೆರಿಗೆ. 2017 ನಂತರ ಭಾರತದ ಆರ್ಥಿಕ ವ್ಯವಸ್ಥೆಗೆ, ಹಾಗೆಯೇ ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನು ನಿಭಾಯಿಸೋದ್ರ ಮೂಲಕ ದೇಶದ ಆರ್ಥಿಕ ಶಕ್ತಿಗೆ ಒತ್ತಾಸೆ ಆಗುವಂತಹ ಒಂದು ಸಂದರ್ಭ ಶುರುವಾಯಿತು. ಈ ಪರಿಕಲ್ಪನೆ ಬಂದದ್ದು ಅಥವಾ ಈ ಪರಿಕಲ್ಪನೆಯ

0: ಅನಿವಾರ್ಯತೆ ಬಗ್ಗೆ ತಾವೇನು ಹೇಳ್ತೀರಿ ಸರ್?
1: ಈ ಒಂದು ಸರಕು ಮತ್ತು ಸೇವೆ ಟ್ಯಾಕ್ಸ್ ಏನಿದೆ ತೆರಿಗೆ, 2000ನೇ ಇಸ್ವಿಯಲ್ಲಿ ಕೇಲ್ಕರ್ ಕಮಿಟಿ ಅನ್ನೋ ಒಂದು ಕಮಿಟಿಯ ಒಂದು ರೆಕಮೆಂಡೇಶನ್ ಮೇಲೆ 2017ರಲ್ಲಿ ಜುಲೈ 1ರಿಂದ ಈ ಒಂದು ಜಿ ಎಸ್ ಟಿಯನ್ನು ಕಾರ್ಯರೂಪಕ್ಕೆ ತರಲಾಯಿತು. ಈ ಕಾರ್ಯರೂಪಕ್ಕೆ ತರೋದಕ್ಕಿಂತ ಮುಂಚೆ ನಾವು ವ್ಯಾಟ್ ಅಂತ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಅಂತ ಇತ್ತು. ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಏನಂತಂದರೆ ಕೇಂದ್ರ ಸರ್ಕಾರ ತೆರಿಗೆ ಮತ್ತು ರಾಜ್ಯ ಸರ್ಕಾರ ತೆರಿಗೆಗಳ ನಡುವೆ ಹೊಂದಾಣಿಕೆ ಇರಲಿಲ್ಲ, ಬೇರೆ ಬೇರೆ ರೇಟ್ಸ್ ಇತ್ತು. ಈಗ ಮಹಾರಾಷ್ಟ್ರದಲ್ಲಿ ಒಂದು ಪೇಸ್ಟ್ಗೆ ಬೇರೆ ಬೆಲೆ ಇದ್ದರೆ ಅದೇ ಕರ್ನಾಟಕದಲ್ಲಿ ಅದಕ್ಕೆ ಬೇರೆ ಬೆಲೆ ಇರ್ತಿತ್ತು. ಎಲ್ಲ ಸರಕು ಸಾಮಗ್ರಿಗಳಿಗೆ ಜಿ ಎಸ್ ಟಿ ಅಥವಾ ಟ್ಯಾಕ್ಸು ತುಂಬ ಹೆಚ್ಚು ಕಡಿಮೆ ಇತ್ತು. ಸೊ ಅದರಿಂದ ಈ ಒಂದು ಉದ್ಯಮ ವಲಯದಲ್ಲಿ ಮತ್ತು ಕೈಗಾರಿಕಾ ವಲಯದಲ್ಲಿ ಸರಕು ಸಾಮಗ್ರಿಗಳಿಗೆ ಟ್ಯಾಕ್ಸನ್ನು ಡಿಫ್ರೆಂಟಾಗಿ ವಿಧಿಸ್ತಾ ಇರೋದ್ರಿಂದ ಅವರಿಗೆ ಸರಿಯಾಗಿ ಮಾರಾಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಮತ್ತು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನಲ್ಲಿ ಸಾಕಷ್ಟು ಸಾಮ್ಯತೆ ಇರಲಿಲ್ಲ. ಹೀಗಾಗಿ ಒಂದು ಹೊಂದಾಣಿಕೆ ಇರಲಿಲ್ಲ, ಟ್ಯಾಕ್ಸಲ್ಲೇ ಹೊಂದಾಣಿಕೆ ಇರಲಿಲ್ಲ. ಸೊ ಕಲೆಕ್ಷನ್ನು ಕೂಡ ಕಡಿಮೆ ಆಗ್ತಾಯಿತ್ತು, ಮತ್ತು ಟ್ಯಾಕ್ಸು ಬರ್ಡನ್ ಇತ್ತು, ತುಂಬ ಬರ್ಡನ್ ಆಗ್ತಾಯಿತ್ತು ಟ್ಯಾಕ್ಸು. ಸೊ ಇವನ್ನೆಲ್ಲ ಮನಗಂಡಂತಹ ಒಂದು ತಜ್ಞ ಸಮಿತಿ, ಕೇಲ್ಕರ್ ಅನ್ನೋ ಒಂದು ಸಮಿತಿ ಸರ್ಕಾರಕ್ಕೆ ರಿಪೋರ್ಟನ್ನು ಕೊಡುತ್ತದೆ. ಆ ರಿಪೋರ್ಟನ್ನು ಆಧರಿಸಿ 2017ರಲ್ಲಿ ಜುಲೈ 1ರಂದು ಜಿ ಎಸ್ ಟಿಯನ್ನು ತರಲಾಗ್ತದೆ. ಇದು ಒನ್ ನೇಷನ್ ಒನ್ ಟ್ಯಾಕ್ಸ್ ಒಂದು ಕಾನ್ಸೆಪ್ಟ್ ಮೇಲೆ ಜಾರಿಗೆ ತಂದದ್ದು. ಏನಿದು ಒನ್ ನೇಷನ್ ಅಂದರೆ, ಒನ್ ನೇಷನ್ ಅಂತಂದರೆ ಇಡೀ ದೇಶಕ್ಕೆ ಒಂದೇ ಟ್ಯಾಕ್ಸು ಬರುವಂಥದ್ದು, ಮಾಡುವಂಥದ್ದು ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯ ತೆರಿಗೆ ನೀತಿ ಅದನ್ನು ಜಾರಿಗೆ ತಂದು, ಮತ್ತೆ ಟ್ಯಾಕ್ಸ್ಗಳು ರೇಟ್ಸ್ ಇದೆಯಲ್ಲ ರೇಟ್ಸು ಕೂಡ ಒಂದೇ ಆಗಿರಬೇಕು,
0: ರಾಜ್ಯದಲ್ಲೊಂದು ಇರಬಾರ್ದು.
1: ಟ್ಯಾಕ್ಸ್ ರೇಟ್ಸಲ್ಲೂ ಕೂಡ ಒಂದೇ ರೀತಿ ಇರಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ತಂದಂಥದ್ದು. ಸೊ ಹೀಗಾಗಿ ಇದು ವೆಲ್ ರಿಸೀವ್ ಆಗಿದೆ ಭಾರತದಲ್ಲಿ. ಕೆಲವೊಂದು ಸಮಸ್ಯೆಗಳಿದ್ದರೂ ಕೂಡ ಜಿ ಎಸ್ ಟಿ ಅನ್ನು ನಾವು ಒಂದು ಸೈಂಟಿಫಿಕ್ ಟ್ಯಾಕ್ಸ್ ಅಂತಲೇ ಕನ್ಸಿಡರ್ ಮಾಡಲಾಗಿದೆ. ಇದರಿಂದ ಏನಾಗ್ತಾ ಇದೆ, ಟ್ಯಾಕ್ಸ್ ಲ್ಯಾಬ್ಸು ಮತ್ತು ಸ್ಟ್ರಕ್ಚರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ಜಿ ಎಸ್ ಟಿ ರಿಫಾರ್ಮ್ಸ್ 2.0 ಅಂತ ಮಾಡಿದರು, ಅದರಲ್ಲಿ 2025ರಲ್ಲಿ ಅದು ಟ್ಯಾಕ್ಸ್ ರೇಟ್ಸನ್ನು ತುಂಬ ಕಡಿಮೆ ಮಾಡಿದ್ದಾರೆ. ಹೇಗೆ ಅಂತಂದರೆ, ಈ ಒಂದು ಎಸೆನ್ಸಿಯಲ್ ಕಮಾಡಿಟೀಸ್ ಆದಂಥ ಮಿಲ್ಕು, ಬ್ರೆಡ್ಸು, ಲರ್ನಿಂಗ್ ಮೆಟೀರಿಯಲ್ಸು ಓದೋದಂಥದ್ದು, ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ. ಮತ್ತು ಮೆರಿಟ್ ರೇಟ್ ಅಂತ ಒಂದು 5% ಮಾಡಿದ್ದಾರೆ. ಅದ್ರ ಪ್ರಕಾರ ಪ್ಯಾಕೇಜ್ಡ್ ಫುಡ್ಸು, ಎಸೆನ್ಸಿಯಲ್ಸು, ಹೋಟೆಲ್ ಸ್ಟೇಸು ಇವಕ್ಕೆಲ್ಲ 5%. ಅದೇ ರೀತಿ ಸ್ಟ್ಯಾಂಡರ್ಡ್ ರೇಟ್ ಅಂತ 18% ಮಾಡಿದ್ದಾರೆ, ಅದು ಸಿಮೆಂಟು, ಸ್ಮಾಲ್ ಕಾರ್ಸು, ಟೂ ವೀಲರ್ಸು ಅದಕ್ಕೆ. ಮತ್ತು ಡಿಮೆರಿಟ್ ರೇಟ್ ಅಂತ 40% ಮಾಡಿದ್ದಾರೆ, ಅದು ಲಕ್ಸುರಿ ಐಟಮ್ಸು, ಹೈ ಎಂಡ್ ಕಾರ್ಸು, ಸಿನ್ ಗೂಡ್ಸು, ಟೊಬ್ಯಾಕೋ, ಲಿಕ್ಕರು. ಸೊ ಇವು ಕೆಳಗೆಲ್ಲ ಲಿಕ್ಕರ್ ಬರೋದಿಲ್ಲ, ಟೊಬ್ಯಾಕೋ ಇದಕ್ಕೆಲ್ಲ 40% ಮಾಡಿದ್ದಾರೆ. ಯಾಕಂದರೆ ಲಿಕ್ಕರು ಮತ್ತು ಪೆಟ್ರೋಲ್ ಡೀಸಲ್ಲು ಅದು ಇನ್ನೂ ಎಕ್ಸೈಸ್ ಆ್ಯಕ್ಟ್ ಒಳಗಡೆ ಬರ್ತಾ ಇದೆ ಅದರಿಂದ. ಸೊ ಹಾಗಾಗಿ ಮತ್ತೆ ಇದು ಯಾಕೆ ಈ ರೀತಿ ಮಾಡಿರೋದು ಅಂತಂದರೆ ಕನ್ಸ್ಯೂಮರ್ಸ್ಗೆ ಸಹಾಯ ಆಗಲಿ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗೂ ಅಥವಾ ಉದ್ಯಮಿಗಳಿಗೂ ಸಹಾಯ ಆಗಲಿ ಅನ್ನೋ ಒಂದು ಎರಡು ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿರುವಂಥದ್ದು. ನಂತರ ಇತ್ತೀಚೆಗೆ ನೀವು ನೋಡಿರ್ಬೋದು, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ ನಂತರ ಭಾರತ ದೇಶದ ಮೇಲೆ 50% ಟ್ಯಾರಿಫನ್ನು ವಿಧಿಸಿದ್ರು. ಇದರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಭಾಳ ಕಷ್ಟ ಆಗಿರುವಂಥದ್ದು. ಅದರಿಂದ ಆಂತರಿಕವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಒಂದು ಟ್ಯಾಕ್ಸ್ ರೇಟ್ಸನ್ನು ಕಡಿಮೆ ಮಾಡಲಾಗಿದೆ. ಇದು ಸಾಕಷ್ಟು ಬದಲಾವಣೆಗಳಿಗೆ ಅವಕಾಶ ಮಾಡ್ತಾ ಇದೆ. ಅದರಿಂದ ಭಾರತದಲ್ಲಿ ಟ್ಯಾಕ್ಸ್ ಜಿ ಎಸ್ ಟಿ ಕಲೆಕ್ಷನ್ನು ಕೂಡ ಹೆಚ್ಚಾಗಿರುವಂಥದ್ದನ್ನು ನೀವು ನೋಡ್ಬೋದು. 2 ಲಕ್ಷ ಕೋಟಿ ಹೀಗೆ ಈ ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗಿರುವಂಥದ್ದನ್ನು ನೋಡ್ಬೋದು.
0: ಓಕೆ, ಅಂದರೆ ಮೋದಿಜಿಯವರ ಆಡಳಿತದ ಸಂದರ್ಭದಲ್ಲಿ ನೋಡಿದಾಗ ಈವನ್ ಬಜೆಟಲ್ಲೂ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಸಾರ್ವಜನಿಕರಿಗೆ ಹೊರೆಯಾಗದಂತೆ ಉದ್ಯಮಗಳು ಮತ್ತು ಉದ್ಯಮಗಳಿಂದ ಬರ್ತಕ್ಕಂಥ ಸರಕಿನ ಅನುಭೋಗಿಗಳು ಅಥವಾ ಸೇವೆಯನ್ನು ಪಡ್ಕೊಳ್ತಕ್ಕಂಥವ್ರ ನಡುವೆ ಒಂದು ಗ್ಯಾಪ್ ಇತ್ತು ಸರ್ ಮೊದಲು.
1: ಗ್ಯಾಪ್ ಅಂತಂದರೆ ಒಂದು ಏನಾಗ್ತಾ ಇತ್ತು, ಈ ಒಂದು ಉದ್ಯಮಿಗಳು ತಮ್ಮ ಸರಕುಗಳನ್ನು ಉತ್ಪಾದನೆ ಮಾಡಿದಾಗ ಒಂದು ಸರಕನ್ನು ಉತ್ಪಾದನೆ ಮಾಡಿದ್ಮೇಲೆ ಟ್ಯಾಕ್ಸ್ ಹಾಕ್ತಾಯಿದ್ರು, ಅದು ಮತ್ತೆ ಅದನ್ನು ಪ್ರೊಸೆಸ್ ಮಾಡಿ ಇನ್ನೊಂದು ಸರಕು ಉತ್ಪಾದನೆ ಮಾಡಿದ್ಮೇಲೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು, ಮತ್ತು ಇನ್ನೊಂದು ಸರಕು ಬಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್, ಭತ್ತದ ಮೇಲೆ ಟ್ಯಾಕ್ಸು, ಭತ್ತನ ಅಕ್ಕಿಯಾಗಿ ಮಾಡಿದ ಟ್ಯಾಕ್ಸು, ಅಕ್ಕಿನ ಬ್ರೆಡ್ಡಾಗಿ ಮಾಡಿದ ಟ್ಯಾಕ್ಸು, ಬ್ರೆಡ್ಡನ್ನು ಇನ್ನೊಂದು ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಅಂತ, ಹಾಗೆ ಹಂತಗಳಲ್ಲಿ ಟ್ಯಾಕ್ಸ್ ಹಾಕ್ತಾಯಿತ್ತು. ಸೊ ಈಗೇನಾಗ್ತಾ ಇದೆ, ಅದು ಟ್ಯಾಕ್ಸ್ ಇನ್ಪುಟ್ಸ್ ಅಂತ ಸಿಗುತ್ತೆ, ಟ್ಯಾಕ್ಸ್ ಹಾಕ್ತಾರೆ ಬಟ್ ಅದನ್ನ ಇನ್ಪುಟ್ ಕ್ರೆಡಿಟ್ ಅಂತ ತಗೋಬಹುದು ವಾಪಸ್ಸು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ ITC ಅಂತ. ಸೊ

0: ಎಲ್ಲ ಯಾವುದ್ಯಾವುದು ಇನ್ಪುಟ್ಸ್ನ ಪ್ರೊವೈಡ್ ಮಾಡ್ತವೆ, ಅವುಗಳು ತಮ್ಮ ಟ್ಯಾಕ್ಸನ್ನು ವಾಪಸ್ಸು ಕಟ್ಟಬೇಕು, ಬಟ್ ವಾಪಸ್ಸು ಮತ್ತೆ ಪಡ್ಕೋಬೋದು. ಆ ರೀತಿ ಇರೋದ್ರಿಂದ ಟ್ಯಾಕ್ಸ್ ಬರ್ಡನ್ ಅಥವಾ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ಅವಕಾಶಗಳು ಇಲ್ಲ. ಈಗ ಅದು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇತ್ತು, ಈಗ ಟ್ಯಾಕ್ಸ್ ಒಂದೇ ಟ್ಯಾಕ್ಸ್ ಆಗಿದೆ. ಒಂದೇ ಟ್ಯಾಕ್ಸ್ ಇರೋದ್ರಿಂದ ಉದ್ಯಮಿಗಳಿಗೂ ಕೂಡ ಒಂದು ಬರ್ಡನ್ ಆಗ್ತಾ ಇಲ್ಲ, ಟ್ಯಾಕ್ಸ್ ಜಾಸ್ತಿ ಬೀಳ್ತಾ ಇಲ್ಲ.
1: ಮತ್ತು ಎಲ್ಲಿ ವಿವಿಧ ಹಂತಗಳಲ್ಲಿ ತೆರಿಗೆ ಪದ್ಧತಿ ಇತ್ತು ಅಲ್ಲೆಲ್ಲ ಲ್ಯಾಪ್ಸ್ ಆಗ್ತಾ ಇದ್ದದ್ದು, ವಂಚನೆ ಆಗ್ತಾ ಇದ್ದದ್ದು ಕೂಡ
0: ಈಗ ಒಂದು ಕಾಂಪ್ಲಯನ್ಸ್ ಬಂತು. ಎಲ್ಲರೂ ಜಿ ಎಸ್ ಟಿ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು, ಮಾಡಿಕೊಂಡಾಗ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ, ಮತ್ತು ಮಾಡಿಕೊಳ್ಳಿಲ್ಲ ಅಂತಂದರೆ ಸಿವಿಯರ್ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಒಂದು ಕಾನೂನುಗಳಿದೆ. ಸಾಕಷ್ಟು ಜಿ ಎಸ್ ಟಿ ಏನು ಒಂದು ವಿಜಿಲೆನ್ಸ್ ಇದೆ, ಅದು ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಆಗ್ತಾ ಇದೆ, ಟ್ಯಾಕ್ಸ್ ನೆಟ್ ಒಳಗಡೆ ಬರದೇ ಇರೋರು ಇದ್ದಾರೆ, ಸೊ ಅವುಗಳನ್ನೆಲ್ಲ ಟ್ಯಾಕ್ಸ್ ನೆಟ್ ಒಳಗಡೆ ತರಲಿಕ್ಕೆ ಸಾಕಷ್ಟು ನಡೀತಾ ಇದೆ. ಸೊ ಸಾಕಷ್ಟು ಉದ್ಯಮಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬರ್ತಾ ಇದ್ದಾರೆ, ಬಿಕಾಸ್ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ, ಎಲ್ಲರೂ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ವ್ಯವಹಾರಗಳು ಭಾಳ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗ್ತಾ ಇದೆ, ಹಾಗಾಗಿ ಜಿ ಎಸ್ ಟಿ ಒಳಗಡೆ ಬರ್ತಾ ಇದೆ.
1: ಜಿ ಎಸ್ ಟಿ ಬಂದ ನಂತರ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಂದು ಬಲ ಬಂತು.
0: ಖಂಡಿತವಾಗಿ ಬಲ ಬಂದಿದೆ. ಜಿ ಎಸ್ ಟಿ ಆದ ನಂತರ ಏನು ಒಂದು ಗೂಡ್ಸ್ನ ಮೂಮೆಂಟ್ ಅಲ್ಲಿ ಏನು ತೊಂದರೆ ಇತ್ತು, ಮತ್ತು ಗೂಡ್ಸ್ನ ಟ್ಯಾಕ್ಸ್ನಲ್ಲಿ ಏನು ಕನ್ಫ್ಯೂಷನ್ ಇತ್ತು ಅದೆಲ್ಲ ಹೋಗ್ಲಾಡಿಸ್ಲಾಯಿತು. ಸೊ ಹೀಗಾಗಿ ಇಂಡಸ್ಟ್ರೀಸ್ಗಳು ಎಲ್ಲೇ ಉತ್ಪಾದನೆ ಮಾಡಿದ್ರು ಅದು ಟ್ಯಾಕ್ಸು ಅಷ್ಟು ವೇರಿ ಏನು ಆಗೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಉದ್ಯಮಗಳು ಪಸರಿಸಲಿಕ್ಕೆ ಸಹಾಯ ಆಯಿತು, ಮತ್ತು ಎಲ್ಲ ಕಡೆ ಉದ್ಯಮಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ, ಅಂದರೆ ವಿತಿನ್ ಸ್ಟೇಟ್ಸ್ ಆಗ್ಬೋದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂದರೆ ಕೇವಲ ಔಟ್ ಆಫ್ ನೇಷನ್ ಅಂತಲ್ಲ, ವಿತಿನ್ ಸ್ಟೇಟ್ಸ್ ಒಳಗಡೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಾಯಿತು. ಮತ್ತು ಈ ಜಿ ಎಸ್ ಟಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ, ಮತ್ತು ಕಾಂಪ್ಲಯನ್ಸ್ ಚೆನ್ನಾಗಿರೋದ್ರಿಂದ ಒಂದು ಅಡ್ಮಿನಿಸ್ಟ್ರೇಷನ್ ಟ್ಯಾಕ್ಸ್ ರಿಫಾರ್ಮ್ಸ್ ಆದಂಗೆ ಆಯಿತು. ಈ ರಿಫಾರ್ಮ್ಸಿಂದ ಎಲ್ರಿಗೂ ಅನುಕೂಲತೆಗಳು ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಮತ್ತು ಜಿ ಎಸ್ ಟಿ ಕಲೆಕ್ಷನ್ ಕೆಲವೊಂದು ಸ್ಟೇಟ್ಸಲ್ಲಿ ಜಾಸ್ತಿ ಆಗ್ತಾ ಇದೆ, ಕೆಲವೊಂದು ಸ್ಟೇಟ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಮೇನ್ಲಿ ಏನಪ್ಪ ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಕೆಲವೊಂದು ಸ್ಟೇಟ್ಸಲ್ಲಿ ತುಂಬ ಇರುವಂಥದ್ದು, ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಇರುವಂಥದ್ದು ಬಿಹಾರ್, ಈಗ ಫಾರ್ ಎಕ್ಸಾಂಪಲ್ ಜಾರ್ಖಂಡು, ಮಧ್ಯಪ್ರದೇಶ, ಆ ರೀತಿ ಸ್ಟೇಟ್ಗಳಲ್ಲಿ. ಹೀಗೇನಾಗ್ತಾ ಇದೆ ಅಂತಂದರೆ ಒಂದು ಸ್ಟೇಟ್ಸ್ ಉತ್ಪಾದನೆ ಮಾಡ್ತದೆ, ಇನ್ನೊಂದು ಸ್ಟೇಟಲ್ಲಿ ಕಂಜಂಪ್ಷನ್ ಆಗ್ತಾ ಇದೆ. ಎಲ್ಲಿ ಕಂಜಂಪ್ಷನ್ ಆಗುತ್ತೋ ಅಲ್ಲಿ ಜಿ ಎಸ್ ಟಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ಒಂದು ಜಿ ಎಸ್ ಟಿ ಏನಾಗ್ತಾ ಇದೆ, ಒಂದು ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ನೀಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು.
1: ಓಕೆ, ಈಗ ಒಂದು ದೇಶ ಒಂದು ತೆರಿಗೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದ್ದಾವೆ. ನಿಜವಾಗ್ಲೂ ಕೂಡ ಅಲ್ಟಿಮೇಟ್ಲಿ ನಮಗೆ ದೇಶದ ಆರ್ಥಿಕ ಪ್ರಗತಿ ಬಹಳ ದೊಡ್ಡದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಪಾಲಿನ ತೆರಿಗೆಯನ್ನು ಕೊಡೋದ್ರ ಮೂಲಕ, ಅಂದರೆ ಸರಕಿನಿಂದ ಯಾವ ಸೇವೆಯನ್ನು ಪಡ್ಕೊಳ್ತಾನೋ ಇದು ನಂದು ಅಂಥೇಳಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರ್ಥಿಕ ಬಲಕ್ಕೆ ತನ್ನ ಒತ್ತಾಸೆಯನ್ನು ನೀಡ್ತಾ ಇರೋದ್ರಿಂದ ಈ ಆರ್ಥಿಕ ಅಥವಾ ತೆರಿಗೆ ನೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತಿಗೆ ತಮ್ಮ ಮಾತೇನು?
0: ಕೆಲವೊಂದು ರೆವಿನ್ಯೂ ಶೇರಿಂಗಲ್ಲಿ ಈ ಟ್ಯಾಕ್ಸಿಂದ ಬಂದಂಥ ಆದಾಯದಲ್ಲಿ ಅದು ಸೆಂಟ್ರಲ್ ಟ್ಯಾಕ್ಸ್ ಅಂತ ಇರ್ತದೆ, ಸ್ಟೇಟ್ ಟ್ಯಾಕ್ಸ್ ಅಂತ ಇರ್ತದೆ, ಮತ್ತೆ ಇನ್ ಬಿಟ್ವೀನ್ ಎರಡು ಸೇರಿ
1: ಕನ್ಕರೆಂಟ್
0: ಇದರಲ್ಲಿ ಒಂದು ಟ್ಯಾಕ್ಸ್ ಬರ್ತದೆ. ಸೊ ಅದರಲ್ಲಿ ರೆವಿನ್ಯೂ ಶೇರಿಂಗ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಿವೆ. ಅದು ನಿಮ್ಗೆ ಗೊತ್ತಿರೋ ಹಂಗೆ ಫೈನಾನ್ಸ್ ಕಮಿಷನ್ ಅಂತ ಇರ್ತದೆ, ಈಗ 16th ಫೈನಾನ್ಸ್ ಕಮಿಷನ್ ರಿಪೋರ್ಟ್ನ ಕೊಟ್ಟಿರುವಂಥದ್ದು. ಅಲ್ಲಿ ಈ ಒಂದು ಟೋಟಲ್ ರೆವಿನ್ಯೂನಲ್ಲಿ ಜಿ ಎಸ್ ಟಿ ಒಂದೇ ಅಲ್ಲ, ಟೋಟಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಬರ್ತದೆ. ಆ ರೆವಿನ್ಯೂ ಶೇರಿಂಗಲ್ಲಿ ಈಗ ಕೆಲವೊಂದು ರಾಜ್ಯಗಳು, ಕರ್ನಾಟಕ ಅತಿ ಹೆಚ್ಚು ಆಫ್ಟರ್ ಮಹಾರಾಷ್ಟ್ರ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಇರುವಂಥದ್ದು. ಈ ಒಂದು ತೆರಿಗೆಯನ್ನು ನೀಡಿದಾಗ್ಯೂ ಕೂಡ ಅದಕ್ಕೆ ವಾಪಸ್ಸು ಕೇಂದ್ರ ಸರ್ಕಾರದಿಂದ ಕಾಂಪನ್ಸೇಷನ್ ಅಥವಾ ಒಂದು ಶೇರ್ ಏನು ಬರ್ತದೆ ಅದು ಭಾಳ ಕಡಿಮೆ ಇರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, 1 ರೂಪಾಯಲ್ಲಿ 4.2 ರುಪೀಸ್ ಬರುವಂಥದ್ದು ಕರ್ನಾಟಕಕ್ಕೆ ಆಗ್ತಾ ಇದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇನ್ನಿತರ ರಾಜ್ಯಗಳಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಪರಿಗಣಿಸಿದಾಗ ಅವರಿಗೆ ಜಾಸ್ತಿ ಹೋಗ್ತಾ ಇದೆ.
1: ಈ ಡಿಸ್ಪ್ಯಾರಿಟಿನ ಹೆಂಗೆ ಹೋಗ್ಲಾಡಿಸ್ಬೋದು ಸರ್, ಒಬ್ಬ ತಜ್ಞರಾಗಿ ತಾವು ಏನು ಸಲಹೆ ಕೊಡಲಿ?
0: ಸಲಹೆ ಏನಂತಂದರೆ, ಈಗ ಆರ್ಥಿಕ ಚಟುವಟಿಕೆಗಳು ಕರ್ನಾಟಕದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಹೆಚ್ಚಾಗಿದೆ. ಇಲ್ಲಿ ಅಷ್ಟೇ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ. ಆದಾಯ ಅಂದರೆ ಒಳ್ಳೆಯ ಆರ್ಥಿಕ ಚಟುವಟಿಕೆಗಳಿದ್ದಾಗ ರೀಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ರೀಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಗಳ ಹತ್ರ ಸಾಕಷ್ಟು ಸಂಪನ್ಮೂಲಗಳು ಇರಬೇಕಾಗುತ್ತೆ. ನಾನು ಒಂದು ರಿಸೋರ್ಸ್ ಮೊಬಿಲೈಸೇಷನ್

0: ಕಮಿಟಿಯ ತಜ್ಞನಾಗಿಯೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಸೊ ರಿಸೋರ್ಸಸ್ಸು ಸರ್ಕಾರದಲ್ಲಿ ಇಲ್ಲದಿದ್ದಾಗ ಅವರು ಆರ್ಥಿಕ ಚಿಕ್ಕ ಚಟುವಟಿಕೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಆಗಲಿ ಬೇರೆ ಬೇರೆ ಒಂದು ಆರ್ಥಿಕ ಪ್ರೋಗ್ರಾಮ್ಸ್ ಇರ್ಬೋದು, ಎಕನಾಮಿಕ್ ಪ್ರೋಗ್ರಾಮ್ಸ್ಗೆ ಆಗಲಿ ಹಣವನ್ನು ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಇದರಿಂದ ಏನಾಗ್ತಾ ಇದೆ, ಈ ರಾಜ್ಯಗಳು ಅತಿಯಾಗಿ ವೇಗವಾಗಿ ಬೆಳೀತಿರೋದಕ್ಕೆ ಪನಿಷ್ಮೆಂಟ್ ಆಗ್ತಾ ಇದೆ. ವೆರಾಸ್ ಈ ಒಂದು ಬಿಹಾರ್ ಮತ್ತು ಯು ಪಿ ಅಥವಾ ಮಧ್ಯಪ್ರದೇಶ, ರಾಜಸ್ಥಾನ ಈ ರಾಜ್ಯಗಳು ಸಾಕಷ್ಟು ಜಿ ಎಸ್ ಟಿ ರೆವಿನ್ಯೂ ಅಲ್ಲಿ ಹೋಗ್ತಾ ಇದ್ದಾಗ್ಯೂ ಕೂಡ ಆರ್ಥಿಕ ಅಭಿವೃದ್ಧಿ ಅಷ್ಟು ಫಾಸ್ಟಾಗಿ ಆಗ್ತಾ ಇಲ್ಲ. ಅಂದರೆ ಅಲ್ಲಿ ಪೋಲ್ ಆಗ್ತಿರೋವಂಥದ್ದನ್ನ ನಾವು ಗಮನಿಸ್ಬೋದು, ಅಥವಾ ಆರ್ಥಿಕ ಅಭಿವೃದ್ಧಿ ನಿಧಾನ ಆಗ್ಬೋದು ಅಲ್ಲಿ. ಸೊ ಈ ಒಂದು ಕಾಂಪನ್ಸೇಷನ್ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಒಟ್ಟಾರೆ ಭಾರತದ ಆರ್ಥಿಕ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಅದೇ ದುಡ್ಡನ್ನು ಇಲ್ಲಿ ಬಳಸ್ದಾಗ ಈಗ ಅರೌಂಡ್ 2.5 lakh crores ನಮಗೆ ಬರಬೇಕು ಅಂದ್ಕೊಳ್ಳಿ, ಬಟ್ ಸಿಗ್ತಾ ಇರೋದು 70,000 crores, ಮೋರ್ ದೆನ್ 1 lakh crores ಸಿಕ್ಕಿದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತೈತಿ. ಇನ್ನೂ ಇಲ್ಲೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಅಸಮತೋಲನ ಇರುವಂಥದ್ದನ್ನ ಕರ್ನಾಟಕದಲ್ಲೂ ನೀವು ನೋಡ್ಬೋದು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನೋಡಿದಾಗ ಹೈದರಾಬಾದ್ ಕರ್ನಾಟಕದ ವ್ಯತ್ಯಾಸಗಳಿದೆ, ಆರ್ಥಿಕ ಅಸಮಾನತೆಗಳಿದೆ. ಸೊ ಅದಕ್ಕೆ ತೊಡಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಈ ಒಂದು ಫಾರ್ಮುಲಾದಲ್ಲಿ, ಎಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನ ಒಂದು ಫಾರ್ಮುಲಾದಲ್ಲಿ ಬದಲಾವಣೆಗಳಾಗಬೇಕು. ಹಾಗಾದ್ರ ಮೂಲಕ ಹೈ ಗ್ರೋತ್ ಸ್ಟೇಟ್ಸ್ಗಳಿಗೆ ಜಿ ಡಿ ಪಿ ಗ್ರೋತ್ ಆಗ್ತಿರೋದಕ್ಕೆ ಒಂದು ಪರಿಗಣನೆ ಮಾಡಿದ್ದಾರೆ, ಬಟ್ ಕಡಿಮೆ ಪರಿಗಣನೆ ಆಗಿರುವಂತ
1: ಈ ಪರಿಗಣನೆ ಮುಂದಿನ 2047 ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬಹುಶಃ ನಿವಾರಣೆ ಆಗ್ಬೋದು.
0: ಹೌದು, ಯಾಕಂತಂದ್ರೆ ಈ ಒಂದು ವಿಕಸಿತ ಭಾರತದ ಕಾಂಟ್ರಿಬ್ಯೂಷನ್ನು ಈ ರಾಜ್ಯಗಳೇ ನೀಡ್ತಾ ಇರೋಂಥ ಈ ಸದರ್ನ್ ಸ್ಟೇಟ್ಸು, ಮಹಾರಾಷ್ಟ್ರ, ಈ ಒಂದು ಸ್ಟೇಟ್ಸ್ಗಳಲ್ಲಿ ಜಿ ಎಸ್ ಟಿ ಎಲೆಕ್ಷನ್ನು ಜಾಸ್ತಿ ಇದೆ, ಆದರೆ ರೆವಿನ್ಯೂ ಶೇರಿಂಗ್ ಕಡಿಮೆ ಇದೆ. ಸೊ ಅದು ಒಂದು ಸ್ವಲ್ಪ ರೆವಿನ್ಯೂ ಶೇರಿಂಗ್ ಇಂಪ್ರೂವ್ ಆದರೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ, ಭಾರತದ ಒಟ್ಟಾರೆ ವಿಕಸಿತ ಭಾರತದ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ, ಒಟ್ಟು ಮಾನ್ಯ ಮೋದಿಜಿಯವರ ಈ ಆಡಳಿತದ ಸುದೀರ್ಘ ಪಯಣದಲ್ಲಿ ಜಿ ಎಸ್ ಟಿ ಇರ್ಬೋದು ಅಥವಾ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು ಅಥವಾ ಜನಸಾಮಾನ್ಯರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಒಬ್ಬ ತಜ್ಞರಾಗಿ ತಮ್ಮ ಮಾತು.
0: ಈ ಒಂದು ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದೆ, ಇದು ಕಂಟಿನ್ಯೂಯಸ್ ಪ್ರೊಸೆಸ್ ಇದೆ.
1: ಓಕೆ,
0: ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೆ ತರಬೇಕಾಗಿದೆ. ನೀವು ಹೇಳಿದ್ರಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ, ಒನ್ ಟ್ಯಾಕ್ಸ್ ಇನ್ನೂ ಬಂದಿಲ್ಲ. ಯಾಕಂತಂದರೆ ಪೆಟ್ರೋಲ್ ಡೀಸೆಲ್ ಹೊರಗಡೆ ಇದೆ, ಜಿ ಎಸ್ ಟಿಯಿಂದ ಹೊರಗಡೆ ಇದೆ. ಸೊ ಅವುಗಳನ್ನು ಈ ಒಂದು ಟ್ಯಾಕ್ಸ್ ನೆಟ್ ಒಳಗಡೆ, ಈ ಒಂದು ಜಿ ಎಸ್ ಟಿ ಒಳಗಡೆ ತರಬೇಕು. ಮತ್ತು ಎರಡನೇದಾಗಿ ಈ ಒಂದು ಕೆಲವೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಇದೆ, ಸೊ ಅವುಗಳನ್ನು ಕೂಡ ಕಡಿಮೆ ಮಾಡಬೇಕು. ಎಸ್ಪೆಷಲಿ ಆನ್ ಸಿಮೆಂಟು, ಸ್ಟೀಲು, ಮನೆ ಕಟ್ಟುವಂಥ ಇದಕ್ಕೆ, ಮತ್ತು ಕೆಲವೊಂದು ವಲಯಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಕೆಲವೊಂದು ರೀಜನಲ್ಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಅಲ್ಲಿ ಟ್ಯಾಕ್ಸ್ ಹಾಲಿಡೇ ಅಂತ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ. ಸೊ ಆ ರೀತಿ ಮಾಡಿದಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಕೋನಗಳನ್ನು ರಾಷ್ಟ್ರದ ನಾಯಕರು ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಮತ್ತು ನಾನು ಮೊದಲೇ ಹೇಳಿದಾಗೆ ಈ ಒಂದು ಯಾವ ಸ್ಟೇಟ್ಸು ಅತಿ ಹೆಚ್ಚಾಗಿ ಟ್ಯಾಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಅವುಗಳಿಗೆ ಅಡಿಕ್ವೇಟ್ ಆಗಿ ಕಾಂಪನ್ಸೇಷನ್ನು ಮತ್ತು ರೆವಿನ್ಯೂ ಶೇರಿಂಗ್ ಇದ್ದಾಗ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ರಿಫಾರ್ಮ್ಸ್ಗಳು ಹೆಲ್ಪ್ ಆಗ್ಬೋದು. ಈ ಒಂದು ಜಿ ಎಸ್ ಟಿಯಲ್ಲಿ ರೇಟ್ಸಲ್ಲಾಗ್ಬೋದು ಅಥವಾ ಒನ್ ಟ್ಯಾಕ್ಸನ್ನು ಅಡಿಯಲ್ಲಿ ತರುವಂಥದ್ದಾಗ್ಬೋದು. ಯಾಕಂತಂದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಎಥನಾಲ್ ಕೂಡ ಬಂದಿದೆ. ಎಥನಾಲ್ ಸಾಕಷ್ಟು ರಾಜ್ಯಗಳಲ್ಲಿ ತಯಾರಾಗ್ತಾ ಇದೆ. ಅದು ಆ ಒಂದು ತಯಾರು ಮಾಡುವಂಥ ಈಗ ಕರ್ನಾಟಕ ಶುಗರ್ ಮಿಲ್ಸ್ ತುಂಬ ಇದೆ, ಇಲ್ಲಿ ಎಥನಾಲ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಅದ್ರ ಜಿ ಎಸ್ ಟಿ ಒಳಗಡೆ ಬಂದಾಗ ಅದು ಹೆಲ್ಪ್ ಆಗ್ಬೋದು. ಸೊ ಕೆಲವೊಂದು ವಲಯ ಬರ್ತದೆ, ಕೆಲವೊಂದು ವಲಯ ಬರೋದಿಲ್ಲ, ಹಾಗಾಗ್ತಾ ಇದೆ. ಹಾಗಾಗಿ ಈ ಒಂದು ಏನು ಡಿಸ್ಕ್ರಿಪೆನ್ಸಿ ಇದೆ ಇವುಗಳನ್ನೆಲ್ಲ ಹೋಗಲಾಡಿಸ್ಬೋದು. ಮತ್ತು ಮುಖ್ಯವಾಗಿ ಜಿ ಎಸ್ ಟಿನಲ್ಲಿ ಏನಂತಂದರೆ ಈ ಒಂದು ಇನ್ಪುಟ್ ಕ್ರೆಡಿಟು ಟೈಮ್ಲಿ ಸಿಗಬೇಕು, ಮತ್ತು ಏನೇನು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅವೆಲ್ಲ ಕೂಡ ಸಾಲ್ವ್ ಆಗಬೇಕು. ಹಾಗಾಗಿ ಈ ಒಂದು ಟ್ಯಾಕ್ಸು ಇನ್ನೂ ಪರಿಣಾಮಕಾರಿಯಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ.
1: ಇದೊಂದು ನಿರಂತರ ನಡಿಗೆ, ನಿರಂತರ ಪಯಣ.
0: ಹೌದು,
1: ಈ ನಿರಂತರ ಪಯಣದಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ನಿರೀಕ್ಷೆ ಮಾಡ್ತಾನೆ. ಮುಂದಿನ 2047 ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದುವ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಧನ್ಯವಾದಗಳು ಸರ್ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದದಕ್ಕಾಗಿ. ಮತ್ತೊಮ್ಮೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು ತಮಗೂ.
2: ಇದುವರೆಗೂ ಜಿಎಸ್ಟಿ ಒಂದು ದೇಶ

ಒಂದು ತೆರಿಗೆ. ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸಿಕ್, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮುಂಡಾನ ರಾಜ್ಯಪಾಲ. ಕ್ವಾಂಟಮ್, ಜೈವಿಕ ವಿಜ್ಞಾನ ತಂತ್ರ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಬೆಳೆ ಪರಿಸ್ಥಿತಿ ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತ ದುರ್ಗಣ್ಣ ಅವರು 1 ಎಕರೆಯಲ್ಲಿ ತೊಗರಿ ಬೆಳೆಯಲು ಈವರೆಗೆ ಸುಮಾರು 15,000 ರೂಪಾಯಿ ವೆಚ್ಚವಾಗಿದೆ, ಸರ್ಕಾರ ರೈತರ ಬೆಳೆ ನಷ್ಟವನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಅವರು ಸೂಚಿಸಿದ್ದಾರೆ.
1: 75 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳನ್ನ 4-5 ತಾಲೂಕು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ, ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90% ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ

0: ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 180 ಕೋಟಿ ರೂಪಾಯಿಗಳನ್ನು ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು, ಒಟ್ಟು 306 ಕೋಟಿ ರೂಪಾಯಿ ಲಭ್ಯವಿದೆ. ಹೀಗಾಗಿ ಕುಡಿಯುವ ನೀರಿಗೆ ಹಣದ ಕೊರತೆಯಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಎಸ್ಐಆರ್ನಲ್ಲಿ ನಮೂನೆ 7 ಸಲ್ಲಿಕೆ ಮೂಲಕ ಅರ್ಹ ಮತದಾರರ ಸಂವಿಧಾನದತ್ತ ಹಕ್ಕು ಕಸಿದುಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಪ್ರಕಟಿಸದೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಕಟಣಾಪೂರ್ವ ಕರಡು ಸಿಕ್ಕಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲಿ ಸೇವಾ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಯವರ ಸಾಧನೆಯನ್ನು ಕೊಂಡಾಡಿದರು. ಇನ್ನೊಂದೆಡೆ ಗದಗದಲ್ಲಿಯೂ ಪ್ರಧಾನಿಯವರ 25 ವರ್ಷಗಳ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಗತ್ತಿನ ಅಪ್ರತಿಮ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಚಾಮರಾಜನಗರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆ ಹಾಗೂ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಸಮರ್ಪಣೆಯನ್ನು ಸ್ಮರಿಸುವ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಪ್ರಾದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯವು ತಂತ್ರಜ್ಞಾನ ಸಂಶೋಧನೆ ನಾವೀನ್ಯತೆ ಹಾಗೂ ಮಾರುಕಟ್ಟೆ ಪ್ರವೇಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಯೋಗಕ್ಕಾಗಿ ಹಲವು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿವೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯಪಾಲ ಗ್ರೆಗ್ ಜಿಯಾನ್ ಫೋರ್ಟೆ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ತಂತ್ರಜ್ಞಾನ, ಎಂಜಿನಿಯರಿಂಗ್, ನವೋದ್ಯಮಗಳು, ಸೆಮಿಕಂಡಕ್ಟರ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ರಾಜ್ಯದ ಸಾಮರ್ಥ್ಯಗಳನ್ನು ಹಾಗೂ ಕ್ವಾಂಟಮ್ ತಂತ್ರಜ್ಞಾನ, ಫೋಟೋನಿಕ್ಸ್, ನಿಖರ ಕೃಷಿ, ಜೈವಿಕ ವಿಜ್ಞಾನ ಮತ್ತು ಸಂಶೋಧನಾ ಆಧಾರಿತ ನಾವೀನ್ಯತೆಯಲ್ಲಿ ಮೊಂಟಾನಾದ ವಿಶೇಷ ಪರಿಣತಿ ಹಂಚಿಕೆಯ ಕುರಿತು ಮಾಹಿತಿ ವಿನಿಮಯ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ಬಲಿಷ್ಠ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಪರಿಸರ ವ್ಯವಸ್ಥೆ ಹಾಗೂ ಸ್ಪಷ್ಟ ಫಲಿತಾಂಶಗಳನ್ನು ನೀಡಬಲ್ಲ ಅಂತಾರಾಷ್ಟೀಯ ಸಹಭಾಗಿತ್ವಗಳ ಅವಕಾಶಗಳನ್ನು ಪ್ರತಿಪಾದಿಸಿದ್ದಾರೆ. ಜಾಗತಿಕ ನಾವೀನ್ಯತಾ ಕೇಂದ್ರಗಳೊಂದಿಗೆ ಅರ್ಥಪೂರ್ಣ ಸಹಭಾಗಿತ್ವಗಳನ್ನು ನಿರ್ಮಿಸಲು ಕರ್ನಾಟಕವು ಬಲಿಷ್ಠ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ, ಪ್ರತಿಭೆ, ಸಂಶೋಧನಾ ಸಾಮರ್ಥ್ಯ ಹಾಗೂ ಉದ್ಯಮಶೀಲತೆಯ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ದಸರಾ ಗಜಪಡೆ ಹಾಗೂ ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆದ ಈ ತಾಲೀಮಿನಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆ ವೇಳೆ ಹಾಗೂ ಪಂಜಿನ ಕವಾಯತು ಸಮಯದಲ್ಲಿ ಸಿಡಿಸಲಾಗುವ ಕುಶಾಲ ತೋಪಿನ ಶಬ್ದಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳುವ ಆನೆ ಮತ್ತು ಕುದುರೆಗಳು ಹೆದರದಿರಲಿ ಎಂಬ ಉದ್ದೇಶದಿಂದ ಈ ತರಬೇತಿ ಆಯೋಜಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿ, ಪ್ರಥಮ ಹಂತದ ಅಭ್ಯಾಸ ಯಶಸ್ವಿಯಾಗಿದ್ದು ಜಂಬೂ ಸವಾರಿಗೂ ಮುನ್ನ ಇನ್ನು 2 ಬಾರಿ ಕುಶಾಲ ತೋಪು ತಾಲೀಮು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅರಮನೆ ಆವರಣದಲ್ಲಿರುವ ಎಲ್ಲಾ 13 ದಸರಾ ಆನೆಗಳ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿದ್ದು ಜಂಬೂ ಸವಾರಿಗೆ ಸಂಪೂರ್ಣ ಸಜ್ಜಾಗಿವೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ.
4: ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ನಮ್ಮ ವೆಟರಿನರಿ ಡಾಕ್ಟರ್ ಮಾರ್ನಿಂಗ್ ಮತ್ತೆ ಇವನಿಗೆ 2 ಹೊತ್ತು ಅದನ್ನ ಚೆಕಪ್ ಮಾಡ್ತಾ ಇರ್ತಾರೆ.

0: ಹಾಗಾಗಿ ಯಾವ ಆನೆಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಮರ್ ಜಾಸ್ತಿ ಇರೋದ್ರಿಂದ ನಾವು ಈಗ 3 times ನಮ್ಮವರು ಅದಕ್ಕೆ ಮೈಯನ್ನ ಉಜ್ಜಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಆ ಬಾಡಿ ಟೆಂಪರೇಚರ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಎಲ್ಲಾ ರೀತಿಯ ಮೆಜರ್ಸ್ ಗಳನ್ನ ತಗೊಂಡಿದೀವಿ. ಈ ವರ್ಷ ಈ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೂಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಡಯಟ್ ಚಾರ್ಟ್ ಅಲ್ಲಿ ಸೇರಿಸಿದೀವಿ.
1: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 75 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತ್ತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮೊಂಟಾನಾ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲ ತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹೀ, ಆಪ್ ಹೀ ಬತಾಯಿಯೆ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೆ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಂಡ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ

0: ಬಹಳ ಮುಖ್ಯವಾಗುತ್ತೆ ಅಂತ ಕವಿ ಇಲ್ಲಿ ವಿವರಿಸ್ತಾರೆ. ಅರ್ಥ ಆಯ್ತಾ?
1: ಹಾ ಬಹನ್ಜಿ.
0: ಅಚ್ಚಾ ಅಬ್ ಮೈ ಕುಚ್ ಪ್ರಶ್ನ ಪೂಛತಿ ಹೂ, ಉತ್ತರ ದೀಜಿಯೆ.
1: ಹಾ ಬಹನ್ಜಿ.
0: ಹರಿಹವ್ ಜಿ ಕಾ ಜನ್ಮ ಕಬ್ ಹುವಾ?
1: ಹರಿಹವ್ ಜಿ ಕಾ ಜನ್ಮ 1865 ಮೇ ಹುವಾ.
0: ಹರಿಹವ್ ಜಿ ಕಿ ಇಸ್ ಕವಿತಾ ಕಿಸ್ ಪಾಠ ಸೇ ಲಿಯಾ ಗಯಾ ಹೈ?
1: ಉನ್ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ.
0: ಕವಿ ಇಸ್ ಕವಿತಾ ಮೇ ಕಿಸ್ಕೆ ಬಾರೆ ಮೇ ಬತಾ ರಹೇ ಹೈ, ತುಮ್ ಬತಾವೋ.
1: ಇಸ್ ಕವಿತಾ ಮೇ ಮಾನವ್ ಕೆ ಮನ್ ಕೆ ಬಾರೆ ಮೇ ಗಂಗಾ ಸ್ನಾನ ಯಾ ಊಪರಿ ಆಡಂಬರ್ ಸೇ ಕೋಯಿ ಲಾಭ ನಹೀ ಹೈ, ಇಸ್ ತರಹ ಸೇ ಸಮಝಾ ರಹೇ ಹೈ.
0: ಹರಿಹವ್ ಜಿ ಕೋ ಕಿಸ್ ಕಾವ್ಯ ಪರ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ?
1: ಇನ್ಕಾ ಪ್ರಿಯ ಪ್ರವಾಸ್ ಕೋ ಮಂಗಲ್ ಪ್ರಸಾದ್ ಕವಿತಾ ಕೋ ಪುರಸ್ಕಾರ ಮಿಲಾ ಹೈ.
0: ಶಬಾಶ್, ಠೀಕ್ ಕಹಾ. ಅಬ್ ಸಮಯ ಹೋ ರಹಾ ಹೈ, ಸಮಾಪ್ತ ಕರೆಂಗೆ.
1: ನಮಸ್ತೆ ಬಹನ್ ಜಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ವೆಂಕಟಲಕ್ಷ್ಮಮ್ಮ, ಇವರೊಂದಿಗೆ ಭಾಗವಹಿಸಿದವರು ಜಿ ಕೆ ದೀಕ್ಷಾರೆಡ್ಡಿ ಹಾಗೂ ಆದಿತಿ ಸಂಪ್ರೀತಾ.

0: ನಮಸ್ಕಾರ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗೆ ಸುಸ್ವಾಗತ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನ ಇದ್ದು ಸೊ ಎಲ್ಲ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಅಕ್ಟೋಬರ್ 10 ಪ್ರತಿದಿನ ಮಧ್ಯಾಹ್ನ 3:30 to 4:30 ಗಂಟೆಯವರೆಗೆ ನಿಮಗಾಗಿ ಮೂಡಿ ಬರುತ್ತಿರುವ ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ನೀವು ಕೂಡ ಪಾಲ್ಗೊಳ್ತಾ ಇದ್ದೀರಾ, ಬಹಳ ಸಂತೋಷದ ವಿಷಯ. ಮೊದಲಿಗೆ ಕೇಳಿ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಪ್ರೋಗ್ರಾಂ ಡೈರೆಕ್ಟರ್ ಆದ ಹಿರಿಯ ವಿಜ್ಞಾನಿ ಶ್ರೀ ಸುರಾ ಪಿಎಸ್ ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ. ಇವರು ತುಂಬಾ ಸ್ಪೆಷಲ್ ವಿಷಯ ಇದು, ಕನ್ನಡೇತರರಾದರೂ ಕನ್ನಡದ ಮೇಲಿನ ಪ್ರೀತಿಯಿಂದ ಈ ಭಾಷಣವನ್ನು ಅವರು ಕನ್ನಡದಲ್ಲೇ ಸಿದ್ಧಪಡಿಸಿದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ, ಸೊ ಅಗೇನ್ ವಿ ಆರ್ ರಿಪೀಟಿಂಗ್, ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋದ ತೀರ್ಮಾನವೇ ಅಂತಿಮ. ಮತ್ತೆ ಇವತ್ತು ಈ ದಿನದ ಕಾರ್ಯಕ್ರಮ ಆಯೋಜನೆಗೆ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಇವಾಗ ಈ ಶ್ರೀ ಸುರಾ ಪಿ ಎಸ್ ಅವರ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರಿಯಾಗಿ ಗಮನವಿಟ್ಟು ಆಲಿಸಿ, ಬಿಕಾಸ್ ಸ್ವಲ್ಪ ಪ್ರಶ್ನೆಗಳು ಈ ಆಡಿಯೋ ಬೈಟ್ ಮೇಲೆ ಕೂಡ ಸಂಬಂಧವಾಗಿರುತ್ತದೆ.
1: ಬ್ರಹ್ಮಾಂಡದ ಸಹ ಅನ್ವೇಷಕರೇ, ಇಸ್ರೋಗೆ ಸೇರಿದ ಯುಆರ್ ರಾವು ಉಪಗ್ರಹ ಕೇಂದ್ರವು ಆಲ್ ಇಂಡಿಯಾ

ರೇಡಿಯೋನೊಂದಿಗೆ ಆಚರಿಸುತ್ತಿರುವ ವಿಶ್ವ ಅಂತರಿಕ್ಷ ಸಪ್ತಾಹಕ್ಕೆ ಸ್ವಾಗತ. ನಾನು ಸುರಾ ಪಿಎಸ್, ಯುವಾರಸಿಯಲ್ಲಿ ಸ್ಯಾಟಲೈಟ್ ನಾವಿಗೇಷನ್ನ ಪ್ರೋಗ್ರಾಂ ಡೈರೆಕ್ಟರ್ ಆಗಿದ್ದೇನೆ. ನಾನು ಮಾತನಾಡಲಿರುವ ವಿಷಯ ಭೂಮಿಗೆ ಮರಳಿ ಬರುವ ಗಗನನೌಕೆಗಳು. ಇಂದು ನಾನು ನಿಮ್ಮನ್ನು ಬಾಹ್ಯಾಕಾಶಯಾನದ ಅತ್ಯಂತ ವಿಶಿಷ್ಟ ವ್ಯತ್ಯಾಸದ ಬಗೆಗೆ ತಿಳಿಸಿಕೊಡಲಿದ್ದೇನೆ. ನಮ್ಮನ್ನು ಆಕಾಶಕ್ಕೆ ತಳ್ಳುವ ರಾಕೆಟ್ ಮತ್ತು ಭೂಮಿಗೆ ನಿಗಿನಿಗಿಸುತ್ತ ಹಿಂದಿರುಗಬೇಕಾದ ಗಗನನೌಕೆಯ ನಡುವಿನ ಅಂತರ. ರಾಕೆಟ್ ಎಂದರೆ ಮೂಲತಃ ನಿಯಂತ್ರಿತ ಸ್ಫೋಟದ ಬಳಕೆ. ಅದು ಇಂಧನವನ್ನು ಅಪಾರ ಪ್ರಮಾಣದಲ್ಲಿ ಸುಟ್ಟು ಬಿಸಿ ಅನಿಲವನ್ನು ಕೆಳಗೆ ಉಗುಳುತ್ತದೆ. ನ್ಯೂಟನ್ನ ಮೂರನೇ ನಿಯಮದೆಂದೇ ವಾಹನವೇ ಮೇಲಕ್ಕೆ ತಳ್ಳಲ್ಪಡುತ್ತದೆ. ಭಾರತದ LVM-3 ಅಥವಾ SpaceX-ನ Falcon 9 ರೀತಿಯ ಆಧುನಿಕ ಉಡಾವಕಗಳು ಹಲವು ಹಂತದ ವಾಹನಗಳು ಕೆಳಗಿನ ಹಂತಗಳು ಗುರುತ್ವಾಕರ್ಷಣೆ ಮತ್ತು ವಾತಾವರಣದ ಘರ್ಷಣೆಯ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತವೆ. ಮೇಲಿನ ಹಂತಗಳು ಪೇಲೋಡ್ ಅನ್ನು ಕಕ್ಷೆಗೆ ತಲುಪಿಸುವ ಕೆಲಸವನ್ನು ಮುಗಿಸುತ್ತವೆ. ತಮ್ಮ ಕೆಲಸ ಮುಗಿದ ನಂತರ ಬಹುತೇಕ ರಾಕೆಟ್ ಹಂತಗಳು ಸಮುದ್ರಕ್ಕೆ ಬೀಳುತ್ತವೆ ಅಥವಾ ಸುಟ್ಟು ಹೋಗುತ್ತವೆ. ಅವು ಮುಖ್ಯವಾಗಿ ಒಂದೇ ದಿಕ್ಕಿನಲ್ಲಿ ಧಾವಿಸಲು ವಿನ್ಯಾಸಗೊಳಿಸಲಾಗಿದೆ, ಮೇಲಕ್ಕೆ ಮತ್ತು ಹೊರಕ್ಕೆ. ಮರುಪ್ರವೇಶಿಸುವ ಗಗನನೌಕೆಯನ್ನು ಇದಕ್ಕೆ ವಿರುದ್ಧವಾದ ಪ್ರಯಾಣಕ್ಕಾಗಿ ನಿರ್ಮಿಸಲಾಗಿದೆ. ಬಾಹ್ಯಾಕಾಶದ ಬಹುತೇಕ ನಿರ್ವಾತದಲ್ಲಿ ದಿನಗಳು, ವಾರಗಳು ಅಥವಾ ತಿಂಗಳು ಆದ ನಂತರ ಅದು ಭೂಮಿಯ ವಾತಾವರಣಕ್ಕೆ ಸೆಕೆಂಡಿಗೆ 7-11 ಕಿಲೋಮೀಟರ್ ವೇಗದಲ್ಲಿ ಧುಮುಕಬೇಕು. ಆ ವೇಗಗಳಲ್ಲಿ ವಾಹನದ ಮುಂದಿನ ಗಾಳಿಯು ಎಷ್ಟು ತೀವ್ರವಾಗಿ ಸಂಕುಚಿತಗೊಳ್ಳುತ್ತದೆ ಎಂದರೆ ಅದು ಸೂರ್ಯನ ಹೊರತಾಪಕ್ಕಿಂತಲೂ ಬಿಸಿಯಾದ ಹೊಳೆಯುವ ಪ್ಲಾಸ್ಮಾ ಆಗುತ್ತದೆ. ಗಗನನೌಕೆಯ ಮೇಲ್ಮೈ ತಾಪಮಾನವು 1600 ಡಿಗ್ರಿ ಸೆಲ್ಸಿಯಸ್ ಅನ್ನು ನೀಡಬಹುದು. ಜಾಗರೂಕವಾಗಿ ವಿನ್ಯಾಸಗೊಳಿಸಿದ ಉಷ್ಣ ರಕ್ಷಣಾ ಕವಚ ಇಲ್ಲದಿದ್ದರೆ ಗಗನನೌಕೆಯ ಮತ್ತು ಅದರೊಳಗಿನ ಗಗನಯಾನಿಗಳು ಆವಿಯಾಗಿ ಹೋಗುತ್ತಿದ್ದರು. ಆದ್ದರಿಂದ ಮರುಪ್ರವೇಶದ ತಂತ್ರಜ್ಞಾನವು ಉಷ್ಣ ರಕ್ಷಣೆ ಮತ್ತು ವಾಯುಗದಿಯ ನಿಯಂತ್ರಣದ ಕುರಿತಾಗಿದೆ. ಮೊಂಡು ಮೂತಿ ಇರುವ ಅಪೋಲೋ ಅಥವಾ ಗಗನಯಾನ ಕ್ಯಾಪ್ಸೂಲಿನಿಂದ ಅನದಿ ದೂರದಲ್ಲಿ ನಿಂತಿರುವ ಆಘಾತ ತರಂಗವನ್ನು ಸೃಷ್ಟಿಸುತ್ತವೆ. ತೀವ್ರವಾದ ಉಷ್ಣವನ್ನು ಸಂರಚನೆಯಿಂದ ದೂರವಿರಿಸುತ್ತವೆ. ಕರ್ಪೂರದಂತೆ ಕರಗುವ ಕವಚವು ಉಷ್ಣವನ್ನು ಕಮ್ಮಿ ಮಾಡುತ್ತದೆ. ಸ್ಪೇಸ್ ಶಟಲ್ನಲ್ಲಿ ಬಳಸಿದಂತಹ ಸೆರಾಮಿಕ್ ಟೈಲ್ಗಳು ಉಷ್ಣವನ್ನು ಪ್ರತಿಫಲಿಸುತ್ತವೆ ಮತ್ತು ನಿರೋಧಿಸುತ್ತವೆ. ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್, ನಮ್ಮದೇಯಾದ RLV-TD ಮತ್ತು ಕೇರ್ ನಂತಹ ಆಧುನಿಕ ವಾಹನಗಳು ಎರಡು ವಿಧಾನಗಳನ್ನು ಆಧುನಿಕ ಸಂಯುಕ್ತಗಳೊಂದಿಗೆ ಬೆಳೆಸುತ್ತವೆ. ರಾಕೆಟ್ಗಳು ಮತ್ತು ಮರುಪ್ರವೇಶ ನೌಕೆಗಳ ಮೇಲೆ ವಾತಾವರಣದ ಪ್ರಭಾವವು ಸಹ ಭಿನ್ನವಾಗಿವೆ. ರಾಕೆಟ್ ಮೇಲಕ್ಕೆ ಹೋಗುವಾಗ ವಾತಾವರಣದ ವಿರುದ್ಧ ಹೋರಾಡುತ್ತದೆ. ಹಿಂದಿರುಗುವ ಗಗನನೌಕೆಯು ವಾತಾವರಣವನ್ನು ವೇಗವನ್ನು ತಗ್ಗಿಸಲು ಮತ್ತು ತನ್ನ ಹಾರಾಟಕ್ಕೆ ಕೂಡ ಬಳಸಬೇಕು. ತನ್ನ ಆಕ್ರಮಣ ಕೋನವನ್ನು ನಿರಂತರವಾಗಿ ಹೊಂದಿಸುವ ಮೂಲಕ ಗಗನನೌಕೆಯು ಹಾರಾಟ ನಡೆಸುತ್ತ ಗಮ್ಯದ ಕಡೆಗೆ ಚಲಿಸಬಹುದು. ಸ್ಪೇಸ್ ಶಟಲ್ ಅಥವಾ ಪ್ರಸ್ತಾವಿತ ಭಾರತೀಯ RLV ಎಂತಹ ರೆಕ್ಕೆಯುಳ್ಳ ವಾಹನಗಳು ಭೂ ವಾತಾವರಣದಲ್ಲಿ 100 ಕಿಲೋಮೀಟರ್ಗಳಷ್ಟು ಹಾರಬಹುದು. ಮತ್ತೊಂದು ನಿರ್ಣಾಯಕ ವ್ಯತ್ಯಾಸವು ಮರುಪಯೋಗದಲ್ಲಿದೆ. ಸಾಂಪ್ರದಾಯಿಕ ರಾಕೆಟ್ಗಳು ಹೆಚ್ಚಾಗಿ ಏಕಕಾಲಿಕವಾಗಿದ್ದವು. ಇಂದು ನಾವು ಕ್ರಾಂತಿಯನ್ನು ಕಾಣುತ್ತಿದ್ದೇವೆ. Falcon 9 ಬೂಸ್ಟರ್ಗಳು ಶಕ್ತಿಯನ್ನು ಬೆಳೆಸಿ ಹಿಂದಿರುಗಿ ಲಂಬವಾಗಿ ಇಳಿಯುತ್ತವೆ ಮತ್ತು ನವೀಕೃತಗೊಂಡು ಮತ್ತೆ ಹಾರುತ್ತವೆ. ಆದರೆ ಈ ಮರುಬಳಕೆಯ ಬೂಸ್ಟರ್ಗಳು ಸಹ ಪೂರ್ಣ ಮರುಪ್ರವೇಶಿಸುವ ಗಗನನೌಕೆಗಳಂತಲ್ಲ. ಅವುಗಳ ವೇಗವು ಕಡಿಮೆಯಿದ್ದು ವೇಗಪಾಗರ್ಷಗೊಳ್ಳುತ್ತವೆ, ಅಲ್ಲದೆ ಅತ್ಯಂತ ತೀವ್ರವಾದ ತಾಪವನ್ನು ಅನುಭವಿಸುವುದಿಲ್ಲ. ನಿಜವಾದ ಗಗನನೌಕೆಯ ಮರುಪಯೋಗ ಬಹುಯಾನಗಳಲ್ಲಿ ಸಂಪೂರ್ಣ ಸುರಕ್ಷಿತವಾಗಿ ಹಿಂದಕ್ಕೆ ತರುವುದು ಇನ್ನೂ

0: ಅತ್ಯಂತ ಕಷ್ಟಕರವಾದ ಎಂಜಿನಿಯರಿಂಗ್ ಸವಾಲುಗಳಲ್ಲಿ ಒಂದಾಗಿದೆ. ಇನ್ನೊಂದು ಅಂಶವನ್ನು ಪರಿಗಣಿಸಿ, ರೋಕರ್ ಯಾನಿಯು ಉಡಾವಣೆಯ ಸಮಯದಲ್ಲಿ ಹೆಚ್ಚಿನ ವೇಗವರ್ಧನೆಯನ್ನು ಅನುಭವಿಸುತ್ತಾರೆ, ಆದರೆ ಪ್ರಯಾಣ ತುಲನಾತ್ಮಕವಾಗಿ ಚಿಕ್ಕದು. ಮರುಪ್ರವೇಶವು ಗಗನಯಾತ್ರಿಗಳನ್ನು ನಿರಂತರ ವೇಗಪಾಗರ್ಷ ರೇಡಿಯೋ ಸಂವಾಹನಗಳ ಪ್ಲಾಸ್ಮಾ ಬ್ಲಾಕ್ಔಟ್ ಮತ್ತು ತಮ್ಮ ವಾಹನದ ಹೊರಭಾಗವು ಬಿಸಿಯಾಗಿ ನಿಗಿನಿಗಿ ಹೊಳೆಯುವುದನ್ನು ನೋಡುವ ಮಾನಸಿಕ ಒತ್ತಡಕ್ಕೆ ಒಳಪಡಿಸುತ್ತದೆ. ಎರಡು ಪಯಣಗಳು ಅಸಾಧಾರಣ ವಿಶ್ವಾಸಾರ್ಹತೆಯನ್ನು ಬೇಡುತ್ತವೆ, ಆದರೆ ವೈಫಲ್ಯದ ವಿಧಾನಗಳು ಸಂಪೂರ್ಣವಾಗಿ ಭಿನ್ನವಾಗಿದೆ. ಪ್ರಸ್ತುತದಲ್ಲಿ ರಾಕೆಟ್ ಮತ್ತು ಗಗನನೌಕೆಯ ನಡುವಿನ ಅಂತರಗಳು ಮಸುಕಾಗಲು ಪ್ರಾರಂಭವಾಗಿದೆ. ಸ್ಪೇಸ್ಎಕ್ಸ್ನ ಸ್ಟಾರ್ಶಿಪ್ನಂತಹ ಪರಿಕಲ್ಪನೆಗಳು ಶಕ್ತಿಶಾಲಿ ಉಡಾವಣಾ ವಾಹನ ಮತ್ತು ಸಂಪೂರ್ಣವಾಗಿ ಮರುಪಯೋಗಿ ಕಕ್ಷೀಯ ಗಗನನೌಕೆ ಎರಡು ಆಗುವ ಗುರಿಯನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಮರುಪಯೋಗಿ ಉಡಾವಣಾ ವಾಹನ ತಂತ್ರಜ್ಞಾನ ಮತ್ತು ಗಗನಯಾನಿ ಕ್ಯಾಪ್ಸ್ಯೂಲನ್ನು ಅಭಿವೃದ್ಧಿ ಪಡಿಸುತ್ತಿದೆ. ಕೊನೆಯಲ್ಲಿ ರಾಕೆಟ್ಗಳು ಮತ್ತು ಮರುಪ್ರವೇಶ ಬಾಹ್ಯಾಕಾಶ ನೌಕೆಗಳು ಒಂದೇ ಮಹಾಸಾಹಸದ ಎರಡು ಅರ್ಧಗಳು. ಒಂದು, ನಮ್ಮ ಗ್ರಹದ ಮೇಲ್ಮೈಯನ್ನು ತೊರೆಯಲು ಗುರುತ್ವಾಕರ್ಷಣೆಯನ್ನು ಗೆಲ್ಲುತ್ತದೆ. ಇನ್ನೊಂದು, ಸುರಕ್ಷಿತವಾಗಿ ಮನೆಗೆ ಬರಲು ವಾತಾವರಣದ ಘರ್ಷಣೆಯನ್ನು ಅಡಿಯಾಳಾಗಿಸಿಕೊಳ್ಳುವುದು. ಒಟ್ಟಿನಲ್ಲಿ ಬಾಹ್ಯಾಕಾಶಯಾನವು ಕೇವಲ ಆಗಸಕ್ಕೆ ಲಗ್ಗೆಯಲ್ಲ, ಅಷ್ಟೇ ಮುಖ್ಯವಾಗಿ ಆವಿಷ್ಕಾರ ಫಲವಾದ ಜ್ಞಾನ ಭಂಡಾರದೊಂದಿಗೆ ಮರಳುವುದಾಗಿದೆ. ಮತ್ತೆ ಸಿಗೋಣ.
1: ಇದುವರೆಗೆ ಶ್ರೀ ಸುರಾ ಪಿಎಸ್ ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ಕೇಳಿದ್ವಿ. ಸೊ ಹಾಗಾದ್ರೆ ಸ್ನೇಹಿತರೆ, ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ನಮ್ಮ ಮೊದಲೇ ಪ್ರಶ್ನೆ, ಸೊ ನೀವೇನಾದ್ರು ಈಗ ವಾಟ್ಸಪ್ ಇಂದ ನೀವೇನಾದ್ರು ಟ್ಯೂನ್ ಮಾಡಬೇಕು, ಇವಾಗ ನಾನು FM ರೈನ್ಬೋನ ಟ್ಯೂನ್ ಮಾಡಿದ್ದೀನಿ, ಯಾವ ನಂಬರಿಗೆ ಮೆಸೇಜ್ ಕಳಿಸ್ಬೇಕಪ್ಪ ಅನ್ನೋದಾದ್ರೆ 9480901013ಗೆ ನಿಮ್ಮ ಉತ್ತರಗಳನ್ನ ಕಳಿಸಬಹುದು. ಸೊ ಹಾಗಾದ್ರೆ ರೆಡಿನಾ? ನಮ್ಮ ಮೊದಲನೇ ಪ್ರಶ್ನೆ ಇದಾಗಿದೆ. 1961 ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು? ಮತ್ತೊಮ್ಮೆ, 1961 ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನ ನೌಕೆಯ ಹೆಸರೇನು? ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತೀವಿ, ಸೊ ದಟ್ ನಮ್ಮ ಈಗ ಯುವಕರು ಅರ್ಥ ಆಗಲ್ಲ ಅಂತ ಅನ್ನೋರಿಗೆ. ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಫೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ಮತ್ತೊಮ್ಮೆ, ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಫೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೆಯುತ್ತಿರುವ ಕ್ವಿಜ್ ಕಾರ್ಯಕ್ರಮದಲ್ಲಿ ಅಮೋಘವಾಗಿ ತಾವೆಲ್ಲರೂ ರೆಸ್ಪಾನ್ಸ್ ಕಳಿಸ್ತಾ ಇದ್ದೀರಾ. ಅನಂತ ಅನಂತ ಧನ್ಯವಾದಗಳು. ನಮ್ಮ ಪ್ರಶ್ನೆಯಾಗಿತ್ತು, 1961 ಮೊದಲ ಅಂತರಿಕ್ಷಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು ಅಂತ. ಉತ್ತರ, ವಾಸ್ಟಾಕ್. ಇದರ ಗೋಳಾಕಾರದ ಇಳಿಯುವ ಮಾಡ್ಯೂಲ್ ದಿಶೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬ್ಯಾಲಿಸ್ಟಿಕ್ ಪಥದಲ್ಲಿ ಮರುಪ್ರವೇಶಿಸಿತು. ಯೂರಿ ಗಗಾರಿನ್ ಸುಮಾರು 7 ಕಿಲೋಮೀಟರ್ ಎತ್ತರದಲ್ಲಿ ಹೊರಜಿಗಿದು ತಮ್ಮದೇ ಪ್ಯಾರಚೂಟ್ನಲ್ಲಿ ಭೂಮಿಯ ಮೇಲೆ ಇಳಿದರು. ಇಟ್ಸ್ ಸ್ಪೆರಿಕಲ್ ಡಿಸೆಂಟ್ ಮಾಡ್ಯೂಲ್ ರೀ ಎಂಟರ್ಡ್ ಆನ್ ಅ ಬ್ಯಾಲಿಸ್ಟಿಕ್ ಪಾತ್ ವಿತ್ ನೋ ಸ್ಟೀರಿಂಗ್. ಯೂರಿ ಗಗಾರಿನ್ ಎಜೆಕ್ಟೆಡ್ ಅಟ್ ಅಬೌಟ್ 7 ಕಿಲೋಮೀಟರ್ ಆಲ್ಟಿಟ್ಯೂಡ್ ಆ್ಯಂಡ್ ಲ್ಯಾಂಡೆಡ್ ಬೈ ಹಿಸ್ ಓನ್ ಪ್ಯಾರಚೂಟ್. ಸೊ ಸ್ನೇಹಿತರೆ, ರೆಡಿ ಆಗಿದ್ದೀರಾ ನಮ್ಮ 2ನೇ ಪ್ರಶ್ನೆಗೆ? ಸೊ ತಾವೇನಾದರೂ ಈಗ FM ರೈನ್ಬೋ ಟ್ಯೂನ್ ಮಾಡಿದರೆ ವಾಟ್ಸಪ್ ಸಂಖ್ಯೆ ಹೇಳ್ತೀನಿ ಮತ್ತೊಮ್ಮೆ, ಖಂಡಿತವಾಗ್ಲೂ ಬರ್ಕೊಳ್ಳಿ. 9489010131 9408090103 ತಮ್ಮ ಉತ್ತರವನ್ನು ಕಳಿಸ್ಬೋದು. ನಮ್ಮ 2ನೇ ಪ್ರಶ್ನೆ ಇದಾಗಿದೆ. 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀ ಎಂಟ್ರಿ ಗಗನ ನೌಕೆ ಯಾವುದು? ಮತ್ತೊಮ್ಮೆ, 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀಎಂಟ್ರಿ ಗಗನ ನೌಕೆ ಯಾವುದು? ವಿಚ್ ಇಸ್ರೋ ಎಕ್ಸ್ಪೆರಿಮೆಂಟ್ ಲಾಂಚ್ಡ್ ಆನ್ PSLV C7 ಇನ್ ಜಾನ್ವರಿ 2000

7 orbited for 12 days and was recovered from the Bay of Bengal. ಉತ್ತರ ಗೊತ್ತಿದ್ರೆ ಪಟಪಟ ಅಂತ 9480901013 ಗೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಸ್ಪೆಷಲ್ ಇಸ್ರೋ ಕ್ವಿಜ್ ನ ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ನಮ್ಮ ಪ್ರಶ್ನೆಯಾಗಿತ್ತು, 2007 ಜನವರಿಯಲ್ಲಿ ಪಿಎಸ್ಎಲ್ವಿ C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀಎಂಟ್ರಿ ಗಗನ ನೌಕೆ ಯಾವುದು ಅಂತ? ಉತ್ತರ SRE. ಹೌದು, ಸ್ಪೇಸ್

ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್. ಕಕ್ಷೆಯಲ್ಲಿದ್ದ ಗಗನ ನೌಕೆಯನ್ನು ಭಾರತ ಯಶಸ್ವಿಯಾಗಿ ವಾಪಸ್ ಪಡೆದ ಮೊದಲ ಪ್ರಯತ್ನವಿದು. ಇದರಲ್ಲಿ ಶಾಖ, ಕವಚ ಮತ್ತು ಪ್ಯಾರಾಶೂಟ್ ಬಳಸಲಾಯಿತು. ಮುಂದಿನ ಮಾನವ ಯಾನಕ್ಕೆ ಬೇಕಾದ ಮರುಪ್ರವೇಶ ಮತ್ತು ಮರಳಿ ಪಡೆಯುವ ತಂತ್ರಜ್ಞಾನಗಳನ್ನು ಇದು ದೃಢಪಡಿಸಿತು. ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಸಕ್ಸಸ್ಫುಲ್ ರಿಕವರಿ ಆಫ್ ಎನ್ ಆರ್ಬಿಟಿಂಗ್ ಕ್ಯಾಪ್ಸುಲ್ ಯೂಸಿಂಗ್ ಅ ಹೀಟ್ ಶೀಲ್ಡ್ ಅಂಡ್ ಪ್ಯಾರಾಶೂಟ್ಸ್. ಇಟ್ ಪ್ರೊವೈಡೆಡ್ ದ ಬೇಸಿಕ್ ರಿಎಂಟ್ರಿ ಅಂಡ್ ರಿಕವರಿ ಟೆಕ್ನಾಲಜಿ ನೀಡೆಡ್ ಫಾರ್ ದ ಲೇಟರ್ ಕ್ರೂಡ್ ವರ್ಕ್. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:54

ಸೊ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಮೂರನೇ ಪ್ರಶ್ನೆ ಇದಾಗಿರುತ್ತೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ನಮ್ಮ ಮೂರನೇ ಪ್ರಶ್ನೆ ಮತ್ತೊಮ್ಮೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ವಿಚ್ ಎಕ್ಸ್ಪೆರಿಮೆಂಟ್ ಫ್ಲೋನ್ ಆನ್ ದ ಫಸ್ಟ್ GSLV Mark III ಟೆಸ್ಟ್ ಫ್ಲೈಟ್ ಆನ್ 18th December 2014 ರೀ ಎಂಟರ್ಡ್ ಫ್ರಮ್ ಅಬೌಟ್ 126 ಕಿಲೋಮೀಟರ್ ಅಂಡ್ ಸ್ಪ್ಲಾಶ್ ಡೌನ್ ನಿಯರ್ ದ ಅಂಡಮಾನ್ ಐಲ್ಯಾಂಡ್ಸ್? ಉತ್ತರ 9480901013 9480901013 ಕ್ಕೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ನಮ್ಮ ಮೂರನೇ ಪ್ರಶ್ನೆಯಾಗಿತ್ತು. 2014 ಡಿಸೆಂಬರ್ 18ರಂದು ಮೊದಲ GSLV ಮಾರ್ಕ್ 3 ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು ಅಂತ. ಸೊ ಇದಕ್ಕೆ ಉತ್ತರ ಕೇರ್, ಕ್ರ್ಯೂ ಮಾಡ್ಯೂಲ್ ಅಟ್ಮಾಸ್ಫಿಯರಿಕ್ ರೀಎಂಟ್ರಿ ಎಕ್ಸ್ಪೆರಿಮೆಂಟ್. ಯಾನಿಗಳಿಲ್ಲದ ಈ ಕ್ರ್ಯೂ ಮಾಡ್ಯೂಲ್ ಮಾದರಿಯು 3735 ಕಿಲೋಗ್ರಾಂ ತೂಗುತ್ತಿತ್ತು. ಇದರಲ್ಲಿ ಅಲ್ಯೂಮಿನಿಯಂ ಸಂಯುಕ್ತ ಧಾತು ಮತ್ತು ಇಂಗಾಲದ ನಾರಿನಿಂದಾದ CFRPಯಿಂದ ಮಾಡಲ್ಪಟ್ಟ ಕವಚವಿತ್ತು. ದಿಸ್ ಅನ್ಮ್ಯಾನ್ಡ್ ಕ್ರ್ಯೂ ಮಾಡ್ಯೂಲ್ ಪ್ರೋಟೋಟೈಪ್ ವೇಟ್ 3735 kg ಅಟ್ ಲಾಂಚ್. ಇಟ್ ಹ್ಯಾಡ್ ಅಲ್ಯೂಮಿನಿಯಂ ಅಲಾಯ್ ಕೋರ್ ಅಂಡ್ ಕಾರ್ಬನ್ ಫೈಬರ್ ರೀಇನ್ಫೋರ್ಸ್ಡ್ ಪಾಲಿಮರ್ CFRP ಪ್ಯಾನಲ್ಸ್ ಆಸ್ ಹೀಟ್ ಶೀಲ್ಡ್. ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ ನಾಲ್ಕನೇ ಪ್ರಶ್ನೆ, ಈ ವಿಶೇಷ ಇಸ್ರೋ ಕ್ವಿಜ್ ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಇದಾಗಿರುತ್ತೆ. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ಈಸಿ ಅನ್ಸುತ್ತಲ್ಲ ಇದು. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ವಾಟ್ ಇಸ್ ಅ ನ್ಯಾಚುರಲ್ ಸ್ಪೇಸ್ ರಾಕ್ ದಟ್ ಸರ್ವೈವ್ಸ್ ಇಟ್ಸ್ ಪ್ಯಾಸೇಜ್ ಥ್ರೂ ಅರ್ಥ್ಸ್ ಅಟ್ಮಾಸ್ಫಿಯರ್ ಅಂಡ್ ಲ್ಯಾಂಡ್ಸ್ ಆನ್ ದ ಗ್ರೌಂಡ್ ಇಸ್ ಕಾಲ್ಡ್? ಸೊ ನಿಮಗೂ ಕೂಡ ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನ ಕಳಿಸಬಹುದು. ಆಸ್ ಯೂಶುವಲ್, ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ. ಮತ್ತು ಇದು ಸ್ಪೆಷಲ್ ಇಸ್ರೋ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಸ್ಪೆಷಲ್ ಕ್ವಿಜ್ ನಿಮ್ಮೆಲ್ಲರಿಗೋಸ್ಕರ ಆಯೋಜಿಸಲಾಗಿದೆ. ಸೊ ನಮ್ಮ ಪ್ರಶ್ನೆಯಾಗಿತ್ತು, ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ ಅಂತ. ಉತ್ತರ, ಉಲ್ಕಾಶಿಲೆ ಅಥವಾ ಮೀಟರಾಯ್ಡ್. ಹೆಚ್ಚಿನ ಆಕಾಶಕಾಯದ ತುಣುಕುಗಳು ಭೂ ವಾತಾವರಣದಲ್ಲಿ ಉರಿದು ಹೋಗುತ್ತವೆ. ಅದನ್ನೇ ನಕ್ಷತ್ರ ಬಿತ್ತು ಎಂದು ತಪ್ಪಾಗಿ ಹೇಳುವುದು ವಾಡಿಕೆ. ಆದರೆ ದೊಡ್ಡ ಅಥವಾ ಗಟ್ಟಿಯಾದ ಶಿಲೆಗಳು ಉರಿದರೂ ಉಳಿದು ನೆಲ ತಲುಪುತ್ತವೆ. ಮೋಸ್ಟ್ ಸ್ಪೇಸ್ ರಾಕ್ಸ್ ಬರ್ನ್ ಅಪ್ ಆಸ್ ಮೀಟಿಯರ್ಸ್. ಪೀಪಲ್ ರಾಂಗ್ಲಿ ಕಾಲ್ ದೆಮ್ ಶೂಟಿಂಗ್ ಸ್ಟಾರ್ಸ್, ಬಟ್ ಲಾರ್ಜರ್ ಆರ್ ಟಫರ್ ಒನ್ಸ್ ಸರ್ವೈವ್ ಅಂಡ್ ರೀಚ್ ದ ಗ್ರೌಂಡ್. ಸೊ ಯಾರ್ಯಾರು ಉಲ್ಕಾ ಶಿಲೆ ಅಥವಾ ಮೀಟಿರಾಯ್ಡ್ ಅಂತ ಉತ್ತರ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಎಫ್ ಎಂ ರೇನ್ಬೋ ಹಾಗೂ ಇಸ್ರೋ ಪರವಾಗಿ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ 5ನೇ ಪ್ರಶ್ನೆ. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭೂಮಿಗೆ ಯಶಸ್ವಿಯಾಗಿ ಬರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ ಇಂಗ್ಲಿಷ್ನಲ್ಲಿ. ವಿಚ್ ಒನ್ ಬಿಕೇಮ್ ದ ಫಸ್ಟ್ ರಿಯೂಸಬಲ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಇನ್ ದ ವರ್ಲ್ಡ್ ಟು ಪರ್ಫಾರ್ಮ್ ಅ ಸಕ್ಸಸ್ಫುಲ್ ರಿಟರ್ನ್ ಟು ಅರ್ತ್ ಆ್ಯಂಡ್ ಲ್ಯಾಂಡಿಂಗ್? Which one became the first reusable orbital spacecraft in the world to perform a successful return to Earth and landing? Uttara gottidre 9480901013. Neevenadru iga FM Rainbow tune maadi yen nadita ide andre illi ISRO da

ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಕ್ವಿಜ್ ನಡೀತಾ ಇದೆ. ನೀವು ಕೂಡ ಪ್ರಶ್ನೆ ಕೇಳಿದರೆ ಉತ್ತರವನ್ನು 9480901101 ಬೂರಕ್ಕೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ.

ಸೊ ನಿಮ್ಮ ಮುದ್ರಗಳು ಕೂಡ ಬೇಗ್ ಬೇಗ್ ಬೇಗ್ ಬೇಗ್ ಬರಲಿ ಅಂತ ಹೇಳ್ತಾ ನಮ್ಮ 5ನೇ ಪ್ರಶ್ನೆ ಆಗಿತ್ತು. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರ ಇದಕ್ಕೆ ಸ್ಪೇಸ್ ಶಟಲ್ ಕೊಲಂಬಿಯಾ. ಯಾರ್ಯಾರು ಸ್ಪೇಸ್ ಶಟಲ್ ಕೊಲಂಬಿಯಾ ಅಂತ ಉತ್ತರ ಕಳಿಸಿದ್ದೀರಾ ಅವರೆಲ್ಲರಿಗೂ ಅಭಿನಂದನೆಗಳು. ಕೊಲಂಬಿಯಾ ಮೊದಲ ಸ್ಪೇಸ್ ಶಟಲ್ ಆರ್ಬಿಟರ್ ಆಗಿದ್ದು ಏಪ್ರಿಲ್ 1981 STS-1 ಯಾನದಲ್ಲಿ ಮೊದಲ ಕಕ್ಷಾ ಹಾರಾಟ ನಡೆಸಿ ಗ್ಲೈಡರ್ನಂತೆ ಭೂಮಿಗೆ ಮರಳಿತು. ಕೊಲಂಬಿಯಾ ವಾಸ್ ದ ಫಸ್ಟ್ ಸ್ಪೇಸ್ ಶಟಲ್ ಆರ್ಬಿಟರ್ ಅಂಡ್ ಮೇಡ್ ಇಟ್ಸ್ ಫಸ್ಟ್ ಆರ್ಬಿಟಲ್ ಫ್ಲೈಟ್ STS-1 ಇನ್ ಏಪ್ರಿಲ್ 1981 ರಿಟರ್ನಿಂಗ್ ಟು ಅರ್ತ್ ಆಸ್ ಅ ಗ್ಲೈಡಿಂಗ್ ಸ್ಪೇಸ್ ಕ್ರಾಫ್ಟ್. ಓಕೆ, ಸೊ ನಮ್ಮ 6ನೇ ಪ್ರಶ್ನೆ, ನಮ್ಮ ಈ ವಿಶೇಷ ಕ್ವಿಜ್ ಕಾರ್ಯಕ್ರಮದ 6ನೇ ಪ್ರಶ್ನೆ. ಸೊ ತಾವೆಲ್ಲರೂ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಂಬರ್ ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ, 9480901013. ನಮ್ಮ ಪ್ರಶ್ನೆ ಇದಾಗಿದೆ. 4 ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? ಮತ್ತೊಮ್ಮೆ, 4 ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? ವಿಚ್ ಪ್ಲಾನೆಟ್ ಹ್ಯಾಸ್ ದ ಥಿಕ್ಕೆಸ್ಟ್ ಅಟ್ಮಾಸ್ಫಿಯರ್ ಅಮಂಗ್ ದ 4 ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಮೇಕಿಂಗ್ ಅಟ್ಮಾಸ್ಫಿಯರಿಕ್ ಎಂಟ್ರಿ ಎಸ್ಪೆಷಲಿ ಚಾಲೆಂಜಿಂಗ್? ಸೊ ಉತ್ತರ ಪಟಪಟ ಅಂತ ಕಳಿಸಿ 9480901013.

ನಮ್ಮ ಆರನೇ ಪ್ರಶ್ನೆ ಆಗಿತ್ತು, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು ಅಂತ. ಉತ್ತರ ಶುಕ್ರ ಅಥವಾ ವೀನಸ್. ಶುಕ್ರನ ವಾಯುಮಂಡಲದ ಮೇಲ್ಮೈ ಒತ್ತಡವು ಭೂಮಿಯದಕ್ಕಿಂತ ಸುಮಾರು 92 ಪಟ್ಟು ಹೆಚ್ಚು. ಜೊತೆಗೆ ಆಮ್ಲೀಯ ಮೋಡ ಮಳೆ ಇರುವ ವಾತಾವರಣವಿದೆ. ವೀನಸ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಡೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಡಾಮಿನೇಟೆಡ್ ಅಟ್ಮಾಸ್ಫಿಯರ್ ಅಂಡ್ ಎ ಸರ್ಫೇಸ್ ಪ್ರೆಷರ್ ಅಬೌಟ್ 92 ಟೈಮ್ಸ್ ದಟ್ ಆಫ್ ಅರ್ಥ್. ಇಟ್ ಆಲ್ಸೋ ಹ್ಯಾಸ್ ಆಸಿಡಿಕ್ ಕ್ಲೌಡ್ಸ್ ಅಂಡ್ ಆಸಿಡ್ ರೇನ್ಸ್. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಪ್ರಶ್ನೆ, ಬೇಗ ಬೇಗ ಪಟ ಪಟ ಅಂತ ಉತ್ತರಿಸಿ, ಯಾಕೆಂದ್ರೆ ಫಾಸ್ಟೆಸ್ಟ್ ಫಿಂಗರ್ಗೆ ಜಾಸ್ತಿ ಬಹುಮಾನಗಳು ಬರುವ ಸಾಧ್ಯತೆ ಇರುತ್ತೆ. ನಮ್ಮ ಪ್ರಶ್ನೆ ಇದಾಗಿದೆ, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀ ಎಂಟರ್ ಫ್ರಮ್ ಆರ್ಬಿಟ್ ಅಂಡ್ ಬಿ ರಿಕವರ್ಡ್? ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ನಮ್ಮ ವಾಟ್ಸಪ್ 9480901013 ಸಂದೇಶ ಕಳಿಸಿ.

ಕೊನೆಯ ಪ್ರಶ್ನೆಯಾಗಿತ್ತು. ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು ಅಂತ, ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀಎಂಟರ್ ಫ್ರಮ್ ದ ಆರ್ಬಿಟ್ ಅಂಡ್ ಬಿ ರಿಕವರ್ಡ್ ಅಂತ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್, ಸ್ಪೇಸ್ ಎಕ್ಸ್ ಅಥವಾ ಡ್ರ್ಯಾಗನ್, ಡಿಸೆಂಬರ್ 2010 ಖಾಸಗಿ ಕಂಪನಿಯೊಂದು ನಿರ್ಮಿಸಿ ಉಡಾವಣೆ ಮಾಡಿ ಭೂಮಿಯನ್ನು ಸುತ್ತಿ ಸುರಕ್ಷಿತವಾಗಿ ವಾತಾವರಣಕ್ಕೆ ಮರುಪ್ರವೇಶಿಸಿದ ಮೊದಲ ನೌಕೆ ಎಂಬ ಇತಿಹಾಸವನ್ನು ಡ್ರ್ಯಾಗನ್ ನಿರ್ಮಿಸಿತು. ಪ್ರಸ್ತುತ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸರಕು ಮತ್ತು ಯಾನಿಗಳನ್ನು ಸಾಗಿಸುತ್ತದೆ. In December 2010, the SpaceX Dragon became the first spacecraft built by a private company to successfully launch, orbit the Earth and safely re-enter the atmosphere. It now regularly transports cargo and crew to the ISS. ಯಾರ್ಯಾರು ಉತ್ತರ ಸ್ಪೇಸೆಕ್ಸ್ ಡ್ರ್ಯಾಗನ್ ಅಂತ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.

ಸೊ ಸ್ನೇಹಿತರೆ, ಈ ಇಸ್ರೋ ಕ್ವಿಜ್ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅನ್ಕೋತೀನಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹ ಪ್ರಯುಕ್ತ ಯು ಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಈ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನದ ಪ್ರಶ್ನೆಗಳು ಉತ್ತರಗಳು ತಮಗೆ ಬಹಳಷ್ಟು ಮಾಹಿತಿ ಮನರಂಜನೆ ಎಲ್ಲವನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ದಿನದ ಕಾರ್ಯಕ್ರಮದ ಆಯೋಜನೆಗೆ ಯು ಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಿಮ್ಮ ಎಲ್ಲರ ಉತ್ತರಗಳನ್ನು ಆಲಿಸಿದ್ದಾರೆ. ಹಾಗೆ ನಮ್ಮ ಆಕಾಶವಾಣಿ FM ರೈನ್ಬೋದ ನಮ್ಮ ಮುಖ್ಯಸ್ಥೆ ಆದ ಆಶಾ ಮೇಡಮ್ ಕೂಡ ಇದ್ದಾರೆ. ಸೊ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ತಮ್ಮ ಎಲ್ಲರೂ ಯಾರ್ಯಾರು ಈ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಕಳಿಸಿದ್ದೀರಾ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಉತ್ತರಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಮತ್ತು ಅಭಿಮಾನ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಈ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಮ್. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಇಸ್ರೋದ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಂನಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:41. ಒಂದು ಕ್ಷಣ ಆಕಾಶದತ್ತ ನೋಡಿ, ಅಲ್ಲಿ ಕಾಣಿಸುವ ನಕ್ಷತ್ರಗಳ ನಡುವೆ ಭಾರತದ ಕನಸುಗಳನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಆ ಕನಸುಗಳಿಗೆ ದಿಕ್ಕು ತೋರಿಸಿದ ಮಹಾನ್ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವಿಜ್ಞಾನವನ್ನು ದೇಶದ ಅಭಿವೃದ್ಧಿಯೊಂದಿಗೆ ಜೋಡಿಸಿದ ದೂರದೃಷ್ಟಿಯ ನಾಯಕ ಅವರದು. ಹಾಗಾಗಿ ಇವತ್ತಿನ ಸ್ವಲ್ಪ ಸಮಯದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತನಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಭದ್ರ ಬುನಾದಿ ಹಾಕಿದವರು ವಿಕ್ರಮ್ ಸಾರಾಭಾಯಿ. ಬಾಹ್ಯಾಕಾಶ ತಂತ್ರಜ್ಞಾನ ಕೇವಲ ವಿಜ್ಞಾನಿಗಳಿಗೆ ಅಲ್ಲ, ಅದು ಸಾಮಾನ್ಯ ಜನರ ಬದುಕಿಗೂ ಉಪಯೋಗವಾಗಬೇಕು ಎಂಬುದು ಅವರ ನಂಬಿಕೆಯಾಗಿತ್ತು. ಅವರ ದೂರದೃಷ್ಟಿಯ ಈ ಫಲವಾಗಿಯೇ ಭಾರತ ತನ್ನದೇ ಆದ ಬಾಹ್ಯಾಕಾಶ ಪಯಣವನ್ನು ಕೂಡ ಆರಂಭಿಸಿತು.

ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ರಾಕೆಟ್ ರೆವಲ್ಯೂಷನ್ ಯು ಆರ್ ರಾವ್ ಸೆಟಲೈಟ್ ಸೆಂಟರ್ ಬೆಂಗಳೂರು ಮತ್ತು ಆಕಾಶವಾಣಿ FM ರೈನ್ಬೋ ಸಂಯುಕ್ತವಾಗಿ ನಡೆಸುತ್ತಿರುವಂತಹ ನಿಮ್ಮ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಇವತ್ತಿನ ಸ್ಫೂರ್ತಿಧಾರೆಯಲ್ಲೂ ಕೂಡ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದು ಭಾರತ ಬಹಳಷ್ಟು ಚಂದ್ರಯಾನದಿಂದ ಹಿಡಿದು ವಿವಿಧ ಬಾಹ್ಯಾಕಾಶ ಸಾಧನೆಗಳವರೆಗೆ ಹೆಮ್ಮೆ ಪಡುತ್ತಿದೆ. ಈ ಪಯಣದ ಮೊದಲ ಕನಸುಗಾರರಲ್ಲಿ ಪ್ರಮುಖರು ಸಾರಾಭಾಯಿ. ಸೌಲಭ್ಯಗಳು ಸೀಮಿತವಾಗಿದ್ದರೂ ಅವರ ಕನಸಿಗೆ ಮಿತಿನೇ ಇರಲಿಲ್ಲ. ಅಹಮದಾಬಾದ್ನ ಸಮೃದ್ಧ ಕುಟುಂಬದಲ್ಲಿ ಜನಿಸಿದ ವಿಕ್ರಮ್ ಸಾರಾಭಾಯಿ ಚಿಕ್ಕನಿಂದಲೇ ವಿಜ್ಞಾನದೆಡೆಗೆ ಅಪಾರ ಆಸಕ್ತಿ ಬೆಳೆಸ್ಕೋತಾರೆ. ಕೇಂಬ್ರಿಡ್ಜ್ನಲ್ಲಿ ಉನ್ನತ ಶಿಕ್ಷಣ ಪಡೆದ ಅವರು ಭಾರತಕ್ಕೆ ಮರಳಿ ವಿಜ್ಞಾನ ಸಂಶೋಧನೆಗೆ ತಮ್ಮನ್ನು ಅರ್ಪಿಸ್ಕೊಂತಾರೆ. 1947 ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ PRL ಸ್ಥಾಪಿಸಿ ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಬೀಜ ಬಿತ್ತಿದರು. ನಂತರ ಇನ್ಕೋಸ್ಪಾರ್ ಮೂಲಕ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದರು. ವೈಜ್ಞಾನಿಕ ಪ್ರತಿಭೆ ಮಾತ್ರವಲ್ಲ, ಯುವಕರನ್ನು ಪ್ರೇರೇಪಿಸುವ ನಾಯಕತ್ವ, ದೊಡ್ಡ ಕನಸು ಕಾಣುವ ಧೈರ್ಯ ಇವರೇ ಕೊಟ್ಟಿದ್ದು. ಸೊ ಹಾಗಾಗಿ ಇವತ್ತಿನ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಿಗೆ ನಮ್ಮ ಒಂದು ಸಲಾಂ ಹೇಳುತ್ತಾ ಮುಂದಿನ ಹಾಡು

0: ಮಾತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕೇರಳದ ತುಂಬಾದಲ್ಲಿ ಕೂಡ ಭಾರತದ ಮೊದಲ ಸೌಂಡಿಂಗ್ ರಾಕೆಟ್ ಉಡಾವಣಾ ಕೇಂದ್ರ ಸ್ಥಾಪಿಸುವಲ್ಲಿ ಸಾರಾಭಾಯಿ ಪ್ರಮುಖ ಪಾತ್ರ ವಹಿಸ್ತಾರೆ. ಕುತೂಹಲದ ಸಂಗತಿ ಏನಂದ್ರೆ, ಆರಂಭದ ದಿನಗಳಲ್ಲಿ ರಾಕೆಟ್ ಪಾರ್ಟ್ಸ್ಗಳನ್ನ ಸೈಕಲ್ಗಳಲ್ಲಿ ಗೊತ್ತೇ ಗೊತ್ತು ಹಾಗೂ ಕೆಲವು ಉಪಕರಣಗಳನ್ನ ಕೈಯಲ್ಲೇ ಹೊತ್ಕೊಂಡು ಸಾಗಿಸಲಾಗಿತ್ತಂತೆ. ಸೊ ವಿಕ್ರಮ್ ಸಾರಾಭಾಯಿ ಕೇವಲ ಬಾಹ್ಯಾಕಾಶ ವಿಜ್ಞಾನಿಯಲ್ಲ, ಐಎಎಂ ಅಹಮದಾಬಾದ್ ಸ್ಥಾಪನೆಯಲ್ಲೂ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದರೆ ಅವರ ದೃಷ್ಟಿ ಆಕಾಶದಷ್ಟೇ ವಿಶಾಲವಾಗಿತ್ತು. ವಿಜ್ಞಾನ, ಶಿಕ್ಷಣ, ಉದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಭಾರತದ ಭವಿಷ್ಯ ಕಟ್ಟುವ ಕನಸು ಹೊಂದಿದ್ರು. ಸೊ ಆಕಾಶವನ್ನು ನೋಡಿದವರು ಹಲವರಾದರೂ, ಆದರೆ ಆಕಾಶದಾಚೆಗಿನ ಸಾಧ್ಯತೆಗಳನ್ನು ಭಾರತದ ಭವಿಷ್ಯಕ್ಕೆ ಜೋಡಿಸಿದವರು ವಿಕ್ರಮ್ ಸಾರಾಭಾಯಿ. ಸೊ ಹಾಗಾಗಿ ಅವರು ನಮಗೆ ಇವತ್ತು ಬಹಳಷ್ಟು ಸ್ಫೂರ್ತಿಯನ್ನ ಕೊಡ್ತಾರೆ ನಮ್ಮ ಈ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ಅವರ ಕನಸುಗಳಿಂದ ಆರಂಭವಾದ ಭಾರತದ ಬಾಹ್ಯಾಕಾಶ ಪಯಣ ಇಂದು ಚಂದ್ರನಿಂದ ಸೂರ್ಯನತ್ತ, ಅಲ್ಲಿಂದ ಇನ್ನು ದೂರದ ನಕ್ಷತ್ರಗಳತ್ತ ಸಾಗುತ್ತಿದೆ. ಇದಾಗಿತ್ತು ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮ. ಬೆಳಗಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಶಾಂತಲಾ ಜೆ. ಮತ್ತೊಮ್ಮೆ ಭೇಟಿಯಾಗ್ತೀನಿ ಮತ್ತೆ ಸ್ಟುಡಿಯೋಗೆ ಬಂದಾಗ. ಆಗ್ಲೇ ನಮ್ಮ ಆರ್ಜೆ ಸಚಿನ್ ಅವರು ಬಂದು ನಿಂತ್ಕೊಂಡಿದ್ದಾರೆ. ಸಚಿನ್ ಅವರೇ, ನಾನು ಜಾಗವನ್ನ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಸಚಿನ್ ಅವರೇ.
1: ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲ ಕೇಳುಗರನ್ನ ನಮ್ಮ ಕೇಳುಗರನ್ನ ಮಾಡ್ಕೊಳ್ತೀನಿ.
0: ಖಂಡಿತವಾಗ್ಲು. ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಸಿ ಯು ಶುಭ ಸಂಜೆ. ಓವರ್ ಟು ಸಚಿನ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.

0: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಎಫ್ಎಂ ಕಂಪನಗಳು. ಈಗ ಸಮಯ 5:15. ನಿಲಯದ ಇಂದಿನ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರೇವಣ ಸಿದ್ದನ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಈ ಸಂಜೆ ಪ್ರಸಾರ ಕಾರ್ಯಕ್ಕೆ ಎಲ್ಲ ಕೇಳುವವರಿಗೂ ಸ್ವಾಗತ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ ಎಲ್ಐ

0: ರೇವಣಸಿದ್ದನ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಈ ಸಂಜೆ ಪ್ರೊಫೆಸರ್ ಕಾರ್ಯಕ್ಕೆ ಎಲ್ಲ ಕೇಳುವರಿಗೂ ಸ್ವಾಗತ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಬುಧವಾರ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2270340 ಅಥವಾ 2703550. ಎಸ್ಟಿಡಿ ಕೋಡ್ ಸಂಖ್ಯೆ 08352. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 08352270340 ಅಥವಾ 08352270350. ಈ ಸಂಖ್ಯೆಗಳಿಗೆ ತಾವು ಕರೆ ಮಾಡಿ ಭಾಗವಹಿಸ್ಬೋದು. ಭಾಗವಹಿಸಿದವರು ತಮ್ಮ ಇಷ್ಟದ ಹಾಡುಗಳನ್ನು ಆಲಿಸ್ಬೋದು.

0: ಕೇಳ್ಕರಿ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಕಾಯ್ತಾ ಇದೆ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ. ಮೊದಲ ಕರೆ ಖಾಲಿ ಬಂತು, ಈಗ ಯಾರ್ದು ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಮೊಹಮ್ಮದ್ ರಫಿ ಸರ್ ಮಾತಾಡೋದು.
0: ಮೊಹಮ್ಮದ್ ರಫಿ ಅವರು ಎಲ್ಲಿಂದ?
1: ಕೂಡ್ಗಿ ಸರ್.
0: ಕೂಡ್ಗಿಯಿಂದ?
1: ಹೌದು ಸರ್.
0: ಏನ್ ಮಾಡ್ತೀರಿ ಕೂಡ್ಗಿಯಲ್ಲಿ?
1: ಕೆಲಸ ಮಾಡ್ತೀವಿ ಸರ್.
0: ಇವತ್ತು ಯಾವ ಚಿತ್ರಗೀತೆ ಪ್ರಸಾರ ಮಾಡಬೇಕು ತಮಗಾಗಿ? ಚಿತ್ರದ ಗೀತೆ ಯಾವುದು? ಚಿತ್ರ ಯಾವುದು?
1: ತಿರುಗುಬಾಣ.
0: ತಿರುಗುಬಾಣ?
1: ಹೌದ್ರ.
0: ಅದರಲ್ಲಿ
1: ಇದೇ ನಾಡು ಇದೇ
0: ಹಾಂ, ಇದೇ ನಾಡು ಇದೇ ಗೀತೆ
1: ಹಾಂ,
0: ಇದೇ ಭಾಷೆ ಬರ್ತಾ ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್, ನಮಸ್ಕಾರ.
0: ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇರಿ.

0: ಈಗ ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್
0: ಬೆಣ್ಣೆ. ಸುರೇಶ್ ಬೆಣ್ಣೆ ಅವರು ಹರಿಹರದಿಂದ ಮಾತಾಡ್ತಾ ಇದ್ದೀರಿ, ಹೇಳಿ. ಯಾವ ಗೀತೆ ಬೇಕು ತಮಗೆ?
1: ಮೋಡದ ಮರೆಯಲ್ಲಿ ಸರ್, ಫಿಲಮ್.
0: ಹ್ಞೂ,
1: ಮೋಡದ ಮರೆಯಲ್ಲಿ.
0: ಹಾಂ, ಅದರಲ್ಲಿ ಯಾವುದು ಬೇಕು? ಆ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರು ಹಾಡಿರುವ ಈ ಗೀತೆ ತಮಗಾಗಿ.

0: ಕಾರ್ಯಕ್ರಮದ ಮುಂದಿನ ಕರೆಯ ತಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸರ್, ವಿಜಯಪುರದಿಂದ ಬುರುಣಾಪುರ ಮುದಕಪ್ಪ ಮಾತಾಡ್ತಾರೆ ಸರ್.
0: ಬುರುಣಾಪುರದಿಂದ
1: ಮುದಕಪ್ಪ.
0: ಮುದಕಪ್ಪ?
1: ಆರಾಮರಿ ಸರ್?
0: ಆರಾಮಿದ್ದೀವಿ. ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ.
1: ಮುದಕಪ್ಪ ಸರ್.
0: ಏನು ಮಾಡ್ತಾ ಇದ್ದೀರಿ ಮುದಕಪ್ಪ ಅವ್ರ? ತಾವು
1: ಸರ್ ಬ್ಲ್ಯಾಂಡ್ರಿ ಸರ್, ಮನೆಗೆ ಇರ್ತೀವಿ ಸರ್.
0: ಹೇಳಿ.
1: ಬ್ಲ್ಯಾಂಡ್ರಿ ಸರ್ ನಾವು.
0: ಹಾಂ ಹಾಂ ಹಾಂ, ಆಯಿತು. ಈಗ ಯಾವ ಗೀತೆ ಪ್ರಸಾರ ಮಾಡಬೇಕು ಈಗ?
1: ಅನುಕೂಲಕ್ಕಪ್ಪ ಗಂಡಾವಳಿಗಿಂದು ಐದು ಊರಲ್ಲೇ ಹುಡುಕಿ ಬಂದ ಐತಲ್ಲ.
0: ಹಾಂ, ಅದರಲ್ಲಿ
1: ಅಯ್ಯೋ ಊರೆಲ್ಲ ಹುಡುಕಿ.
0: ಹಾಂ ಹಾಂ ಹಾಂ, ಆ ಗೀತೆ ತಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಕರೆ ಮಾಡಿ. ಧನ್ಯವಾದ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
6: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
2: ಆಕಾಶವಾಣಿ
6: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
12: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ಹಲೋ ಆಕಾಶವಾಣಿ ವಿಜಯಪುರ.
13: ಹಲೋ, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್.
2: ಚಿತ್ರದುರ್ಗದಿಂದ?
13: ಹೌದು ಸರ್, ರೂಪಾ
2: ಪಾಂಡುರಂಗ. ಏನ್ ಮಾಡ್ತೀರಿ ರೂಪಾ ಅವರೇ? ಧ್ವನಿ ಬಹಳ ಕಡಿಮೆ ಬರ್ತಾ ಇದೆ, ಮಾತಾಡಿ. ಹಾ, ಕೇಳಿಸ್ತಾ ಇದೆ, ಹೇಳಿ.
13: ಹಾ ಸರ್, ನಾನು ಗೃಹಿಣಿ.
2: ಹ್ಮ್, ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ
13: ಸರ್? ನನಗೆ ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ಸರ್.
2: ಹ್ಮ್, ಮತ್ತೆ ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಿ ಬಿಜಾಪುರ ಆಕಾಶವಾಣಿದು?
13: ಸರ್, ನಾವು ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಾ ಇರ್ತೀವಿ ಸರ್. ಅದರಲ್ಲಿ ನಮಗೆ ಇಷ್ಟ ಆಗಿದ್ದ ಪ್ರೋಗ್ರಾಮ್ ನಾನು ಟ್ಯೂನ್ ಮಾಡ್ಕೊಳ್ತೀನಿ ಸರ್.
2: ಅಂದ್ರೆ ನೇರ ಪೂರ್ಣಿನ ಕಾರ್ಯಕ್ರಮಗಳು ತಮ್ಗೆ ಇಷ್ಟ?
13: ಹೌದು ಸರ್.
2: ಇವತ್ತು ಯಾವ ಚಿತ್ರದ ಗೀತೆ ಕೇಳಲು ಇಷ್ಟ ತಮ್ಗೆ
13: ಸರ್? ಕಿರಾತ ಕಪಿಲ.
2: ಅದರಲ್ಲಿ
13: ಓ ಮೈ ಡಿಯರ್
2: ಕಿರಾತಕನ ಅಥವಾ ಕಿರಾತಕ ಟೂನ?
13: ಅಲ್ಲ ಸರ್, ಹೊಸದಿಲ್ಲ,
2: ಹಳೆ ಕಿರಾತಕ.
13: ಹೌದು.
2: ಹಾ, ಅದರಲ್ಲಿ ಯಾವುದು?
13: ಓ ಮೈ ಡಿಯರ್.
2: ಹಾ, ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
13: ಧನ್ಯವಾದ.
2: ನಮಸ್ಕಾರ.

0: ಗಂಡಪ್ಪ ಗಂಡಪ್ಪ
1: ಒಂದು ಸತಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಈಗ ನಮ್ಮ ಸ್ಟುಡಿಯೋ ಸಮಯ 5:23. ಮುಂದಿನ ಕರೆಯತ್ತ ಹೋಗೋಣ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ತಮ್ಮ ಹೆಸರು?
1: ಸರ್, ನಮ್ಮ ಮಾನವಿ ತಾಲೂಕಿನಿಂದ ಭೀಮನಗೌಡ ಪಾಟೀಲ್ ಸರ್.
0: ಭೀಮನಗೌಡ ಪಾಟೀಲ್ ಅವರು, ಏನ್ ಮಾಡ್ತೀರಿ ಭೀಮನಗೌಡ್ರೆ?
1: ಸರ್, ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ರೀ. ಭತ್ತ ನಾಟಿ ಮಾಡಿವಿ ಸರ್.
0: ಎಷ್ಟು ಎಕರೆ ಇದೆ ಈಗ? ಯಾವ ಸ್ಥಿತಿ ಅದ ಭತ್ತದ್ದು?
1: ಭತ್ತದ ಈ ಸದ್ಯ ಅಂತೂ ತೆನೆ ಒಂಡ್ರ ಕತ್ತೆ ಸರ್. ತೆನೆ ಬಿಡಕತ್ತೆ ಸರ್. ಬದ್ದ ಇದು ನಮ್ದು ಭದ್ರಾವತಿ ಇದು ಜಲ ಹೊಳೆ ರೀ, ತುಂಗಭದ್ರಾ. ಸ್ವಲ್ಪ ಅಳತಿಗೆ ನೀರು ಇದೆ ಸರ್, ಹಂಗೆ ನಡೆದ ಸರ್.
0: ಅಲ್ಲ, ಅಲ್ಲಿಯವರು ನಿಮ್ಗೆ ನದಿ ಹೆಸರು ಬರ್ತಾ ಇಲ್ಲ.
1: ಯಾವ್ದ್ರಿ
0: ಅಲ್ಲಿಯವ್ರ ಹೆಸರು? ಅಲ್ಲಿಯವರೇ ಆಗಿ ನಿಮ್ಗೆ ನದಿ ಹೆಸರು ನೆನಪು ಬರ್ತಾ ಇಲ್ಲ ಅಂತ.
1: ಅದು ಸ್ವಲ್ಪ ತುಂಗಭದ್ರಾ ಸರ್.
0: ಹೇಳಿ, ಈಗ ಯಾವ ಭದ್ರೆ ಗೀತೆ ಕೇಳ್ತಾ ಇದ್ರಿ
1: ಸರ್? ವರ್ಷ ಚಿತ್ರದಿಂದ. ಅದರಲ್ಲಿ ತನ್ನ ನನ್ನ ತನ್ನ ಸ್ವರಗಳು ಕೇಳಿ ಅಂತ ಒಂದು ಗೀತೆ ಇದೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.
1: ನಮಸ್ತೆ ನಮಸ್ತೆ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ತಾವು ಟ್ಯೂನ್ ಮಾಡಿದ್ರಿ 101.8 MHz FM ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ವಿಜಯಪುರ.

0: ಕೇಂದ್ರ. ಈಗ ಕಾರ್ಯಕ್ರಮದ ಮುಂದಿನ ಕರೆಯತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ರಮೇಶ್ ಶರ್ಣಾರ್ ಮಾತಾಡ್ತೀನಿ ಸರ್, ಬಸವನ ಬಗಾಡಿ ತಾಲೂಕು ತಕ್ಕಳಿ ಗ್ರಾಮದಿಂದ.
0: ರಮೇಶ್ ಶರ್ಣಾರ್ ಅವರು? ಹಾ, ಆರಾಮಿದ್ದೀವಿ. ತಾವು ಕೂಡ ಆರಾಮಿದ್ದೀವಿ ಇದೀರಿ ಅಂತ ಅನ್ಕೊಳ್ತೀವಿ.
1: ಹೌದ್ರಿ ಸರ್, ಆರಾಮದೇವ್. ಬಹಳ ದಿನ ಆಯ್ತ್ರಿ ಸರ್ ನಿಮ್ ಜೋಡಿ ಮಾತಾಡ್ಲಾರೆ.
0: ಓಹೋ,
1: ಖುಷಿ ಆಯ್ತ್ರಿ ಸರ್.
0: ರಮೇಶ್ ಅವರೇ?
1: ಹಾ ಸರ್.
0: ಯಾವ ರೀತಿ ಅದ್ರಿ ಈಗ ಬೆಳೆ? ಈಗ ಮತ್ ಮಳೆ ಇಲ್ಲ ಏನಿಲ್ಲ?
1: ಏನೂ ಇಲ್ರಿ ಸರ್, ಎಲ್ಲಾ ಕುರಿ ದನ ಮೇಯ್ಸ್ ಬಿಟ್ಟೇವ್ರಿ ಸರ್. ಏನೋ ಬೆಳಿನೇ ಇಲ್ರಿ ಸರ್, ದುಸಗಾಲ ಐತಲ್ರಿ ಸರ್.
0: ಏನ್ ನೀರಿನ ವ್ಯವಸ್ಥೆ?
1: ಅಲ್ಲೂಕನೆ ಮಳಿ ಬರ್ಲಿಲ್ರಿ ಸರ್ ಈ ವರ್ಷ.
0: ಹೇಳಿ ರಮೇಶ್.
1: ಕೆನಾಲ್ ಬಿಟ್ಟಿದ್ರಿ ಸರ್?
0: ಹಾ ಹಾ.
1: ಅದ್ರಲ್ಲೇನೆ ಒಂದ್ ಸ್ವಲ್ಪ ಬಾವಿ ಅದು ಇದ್ದವ್ರು ತುಂಬ ಇಟ್ಕೊಂಡಾರಿ ಸರ್. ಅವ್ರ ಬಲ್ಲಿ ನಾವ್ ದನ ಕುರಿ ಬಳಸ್ಕೋತೇವ್ರಿ ಸರ್. ನಮಗೂ ಬೋರ್ವೆಲ್ ಕಡಿಮೆನೆ ಐತ್ರಿ ಸರ್ ನೀರ.
0: ಅಲ್ಲ, ಮುಂಗಾರು
1: ಕುಡಿಸದೆ ತಾಪತ್ರ ಆಗಿದ್ರಿ ಸರ್ ಈಗ ಊರಾಗ.
0: ಮುಂಗಾರು ಬರಗಾಲ ಆದ್ರೂ ಹೆಂಗಾರಾದ್ರು ಬರ್ತದ ಅಂದ್ರೆ ಅದು ಕೂಡ ಬರ್ಲಿಲ್ಲ.
1: ಅದು ಬರ್ಲಿಲ್ರಿ ಸರ್. ಈಗ ಗೊಬ್ಬರ ಬೀಜ ಮತ್ತ ಮಣ್ಣು ಗೂಡಿಸಿದಂಗ ಆಯ್ತ್ರಿ ಸರ್. ಬಿತ್ತಾರಿ ಸರ್ ಧೈರ್ಯ ಮಾಡಿ ಜನ.
0: ಹೇಳಿ ರಮೇಶ್ ಶರಣರವ್ರೆ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕೀಗ?
1: ವೀರಪ್ಪ ನಾಯಕ್ ರೀ ಸರ್.
0: ಅದ್ರೊಳಗಿಂದ
1: ರಾಜೇಶ್ ಕೃಷ್ಣನ್ ಚಿತ್ರ ಅವ್ರು ಹಾಡಿದ್ದು ಅರೆ ಜಿಂಗ್ ಜಿಂಗಾರೆ ಮುತ್ತು ಬೆಳ್ಳಿ ಬೆಂಡೋಲೆ ಅಂತ ಐತಲ್ರಿ ಸರ್.
0: ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಈಗ ನಮಸ್ಕಾರ ಸರ್.
0: ನಮಸ್ಕಾರ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಶರಣಪ್ಪ ಸರ್, ಉತ್ನಾಳದಿಂದ ಸರ್.
0: ಉತ್ನಾಳದಿಂದ ಶರಣಪ್ಪ ಅವರು.
1: ಹೌದು ಸರ್.
0: ಈಗ ಯಾವ ಗೀತೆ ಪ್ರಸಾರ ಮಾಡ್ಬೇಕ್ರಿ ತಮಗಾಗಿ?
1: ನಮ್ಗೆ ರೀ ಸರ್, ಟೂನಿ ಫಿಲ್ಮ್ನಿಂದ ಸರ್.
0: ಎಲ್ಲಿಂದ?
1: ಟೂನಿ ಟೂನಿ ರೀ.
0: ಹಾಂ ಹಾಂ ಹಾಂ.
1: ಟೂನಿ ಫಿಲ್ಮ್ದಲ್ಲಿ ಬಾನಿಂದ ತಾರಿ ಊರಿಂದ ತೇಲುತ್ತ ಬಂದನು ಚಂದಮ್ಮ ಮರಿಕಾರ ಹಾಕಿ ಸರ್.
0: ಯಾವ ಹಾಡು ಅಂದ್ರಿ?
1: ನೀಲಿಯ ಬಾನಿಂದ ತಾರಿ ಊರಿಂದ ತೇಲುತ್ತ ಬಂದನು ಚಂದಮ್ಮ. ಹಾಂ ಹಾಂ.
0: ನೀಲಿಯ ಬಾನಿಂದ.
1: ಹೌದು ಸರ್.
0: ಟೋನಿ ಅಲ್ಲ ಅದು?
1: ಟೂನಿ ಟೂನಿ ರೀ.
0: ಅದೇ ಟೋನಿ ಅಂತ ಹೇಳಿ.
1: ಹೌದು.
0: ಹಾಂ ಹಾಂ. ನೀಲಿಯ ಬಾನಿಂದ ಅದು ಆ ಚಿತ್ರದಲ್ಲಿ ಸಿಗ್ತಾ ಇಲ್ಲ. ಟೋನಿ ಟೋನಿ ಅಂತ ಹೇಳ್ತಾ ಇದ್ದಾರೆ. ಹಾಂ, ಆ ಗೀತೆ ಅದ ಚಿತ್ರದಲ್ಲಿ ಲಭ್ಯ ಆಗ್ತಾ ಇಲ್ಲ ರೀ.
1: ಇಲ್ಲ ರೀ, ಇದು ಇದು ಅವಳೇ ಫಿಲ್ಮ್ನಿಂದ ಸರ್. ಬಂದೆಯ ಬಾಳಿನ ಬೆಳಕಾಗಿ ರೆಕಾರ್ಡ್ ಹಾಕಿ ಸರ್.
0: ಹಾಂ ಹಾಂ ಹಾಂ. ಆ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

0: ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ. ಹಲೋ, ಕೇಳಿಸ್ತಾ ಇಲ್ಲ, ತಾವು ಯಾರು ಗೊತ್ತಾಗ್ತಿಲ್ಲ ರೀ. ಹಲೋ, ಏನೂ ಧ್ವನಿ ಕೇಳಿಸ್ತಾ ಇಲ್ಲ ತಮ್ಮದು. ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ
0: ಹಲೋ, ನಮಸ್ತೆ.
1: ಹಾಂ ನಮಸ್ತೆ ಸರ್.
0: ಹೇಳಿ, ತಮ್ಮ ಹೆಸರು?
1: ಸರ್, ಮಹೇಶ್ ಹೊಸೂರು ಶಿಕಾರಿಪುರ ಸರ್.
0: ಮಹೇಶ್ ಹೊಸೂರು ಅವರು?
1: ಹೌದು ಸರ್, ಶಿಕಾರಿಪುರ.
0: ಶಿಕಾರಿಪುರದಿಂದ?
1: ಹೌದು ಸರ್.
0: ಅಲ್ಲಿ ಇದ್ದು ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಿ. ಯಾವ್ಯಾವ ಕಾರ್ಯಕ್ರಮಗಳು ಹೆಚ್ಚು ಇಷ್ಟ ಆಗ್ತಾವ ರೀ?
1: ಸರ್, ಈ ಫೋನಿಂಗ್ ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ ಸರ್.
0: ಹ್ಞೂ,
1: ಹೌದು ಸರ್. ಹಾಗಾಗಿ ಇದು ಟಾಪಲ್ಲಿ ಕೇಳ್ತಾ ಇರ್ತೀರ ಸರ್ ಪ್ರೋಗ್ರಾಮ್ ಸರ್.
0: ಹ್ಞೂ ಹ್ಞೂ,
1: ತುಂಬ ಚೆನ್ನಾಗಿ ಬರ್ತದೆ ಸರ್, ಬಿಜಾಪುರ ಆಕಾಶವಾಣಿ.
0: ಅಲ್ಲಿ ಯಾವ ಊರಲ್ಲಿ ಇರ್ತಿರ್ತಾವು
1: ಸರ್? ಶಿಕಾರಿಪುರಿಂದ 12 ಕಿಲೋಮೀಟರ್ ಆಗುತ್ತೆ ಸರ್, ಹೊಸೂರು ಅಂತ.
0: ಏನು ಮಾಡ್ತಿರ್ತಾವು
1: ಸರ್? ನಮ್ದು ಕಿರಾಣಿ ಅಂಗಡಿ ಇದೆ ಸರ್. ಹಾಗೆ ಅಂಗಡಿಯಲ್ಲಿ ನಾವು ಎಲ್ಲ ಆಕಾಶವಾಣಿ ಕೇಂದ್ರಗಳನ್ನ ಕೇಳ್ತಾ ಇರ್ತೀವಿ ಸರ್.
0: ಕೇಳ್ತಾ ವ್ಯಾಪಾರ ಮಾಡ್ತಾ ಇರ್ತೀರಿ?
1: ಹೌದು ಸರ್.
0: ಹೇಳಿ, ಈಗ ಯಾವ ಚಿತ್ರದ ಗೀತೆ ಕೇಳಿ ಬಯಸ್ತಿರ್ತಾವು
1: ಸರ್? ಇದು ಜನ್ಮದ ಗೆಳತಿ ಫಿಲಮ್ ಇದೆ.
0: ಹ್ಮ್ ಹ್ಮ್, ಅದರಲ್ಲಿ
1: ಅದರೊಳಗೆ 108 ಮಾತು ಅಂತ ಒಂದು ಸಾಂಗ್ ಇದೆ ಸರ್.
0: ಉದಿತ್ ನಾರಾಯಣ ಅವರು ಹಾಡಿದ್ದು.
1: ಹೌದು ಸರ್.
0: ಮೂಡಿ ಬರ್ತಾ ಇದೆ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ ಸರ್.

0: ಜಯಂತ್ ಕೈಕಿಣಿಯವರ ಸಾಹಿತ್ಯವನ್ನು ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಬಂದ ಧ್ವನಿಗಳು ಉದಿತ್ ನಾರಾಯಣ್, ಅನುರಾಧ, ಶ್ರೀರಾಮ್. ಈಗ ಕಾರ್ಯಕ್ರಮದ ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್ ಅವರು ಗಂಗಾವತಿಯಿಂದ. ಹೇಳಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡ್ಬೇಕು?
1: ಟೋನಿ ಐತೆ ನೋಡಿ ಸರ್,
0: ಟೋನಿ ಇದೆ ರೀ, ಅದ್ರಲ್ಲಿ ಯಾವ್ದು ಬೇಕು? ಇಲ್ಲ, ಇದೀಗ ಅದೇ ಕೇಳಿದ್ರು ಒಬ್ರು, ಕರೆ ಮಾಡಿದ ಕೇಳಿದ್ರು, ಆ ಗೀತೆ ಲಭ್ಯ ಆಗ್ತಾ ಇಲ್ಲ.
1: ಇಲ್ಲಲ್ರಿ ಸರ್. ಶುಭ ಮಂಗಳ ಶುಭ ಮಂಗಳ,
0: ಆ ಗೀತೆ ಇದೆ ರೀ, ಪ್ರಸಾರ ಮಾಡ್ಬೋದು. ಈಗ ಮತ್ತೇನು ಹೇಳ್ತೀರಿ?
1: ಏನಿಲ್ಲ ಸರ್, ಹೇಳಕ್ ಏನಿದೆ ಸರ್, ಎಲ್ಲ ನಿಮ್ ಆರಾಮಿದ್ದೀರ ಸರ್?
0: ಹಾ, ನಾವು ಆರಾಮಿದ್ದೀವಿ ರೀ.
1: ಹಾ ಸರ್,
0: ತಮ್ಮ ಗೀತೆ ಮೂಡಿ ಬರ್ತಾ ಇದೆ. ಯಾವ ಗೀತೆ ಕೇಳಿದ್ರಿ ತಾವು?
1: ಸರ್ ಅದು ಶುಭ ಮಂಗಳ ಸರ್, ಸೂರ್ಯಂಗು ಚಂದ್ರಂಗು.
0: ಹಾ ಹಾ ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: సూర్యంగు చంద్రంగు బందారమునితు నగతాదా భూతాయి మనసు రాజంగు రాణి గు మురిదోద మనసు అరమనయాగే నైతే సొగసు.
1: ಇದುವರೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ತಾವು ತಿರುಗುಬಾಣ, ಮೋಡದ ಮರೆಯಲ್ಲಿ, ಅನುಕೂಲಕ್ಕೊಬ್ಬ ಗಂಡ, ಕಿರಾತಕ, ವರ್ಷ, ವೀರಪ್ಪ ನಾಯಕ, ಅವಳ ಹೆಜ್ಜೆ, ಜನ್ಮದ ಗೆಳತಿ ಹಾಗೂ ಶುಭ ಮಂಗಳ ಚಿತ್ರದ ಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಆಕಾಶವಾಣಿ ವಿಜಯಪುರ, ಸಮಯ 5:55. ಈಗ ಉದ್ಯೋಗ ವಾರ್ತೆಗಳು.
4: ಆಕಾಶವಾಣಿ ಉದ್ಯೋಗ ವಾರ್ತೆ, ಓದುತ್ತಿರುವವರು ಮಹಂತೇಶ್ ಕೋತಿನ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್

ಯಲ್ಲಿ ಖಾಲಿಯಿರುವ 2536 ಎಲ್ಡಿಸಿ ಜೆಎಸ್ಎ ಮತ್ತು ಡಿಇಒ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 2536. ವಿದ್ಯಾರ್ಥಿ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 10 ವರ್ಷ, ಇನ್ನು ಪಿಡಬ್ಲ್ಯೂಬಿಡಿ ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ, ಪಿಡಬ್ಲ್ಯೂಬಿಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಪಿಡಬ್ಲ್ಯೂಬಿಡಿ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ssc.gov.in ಅನ್ನು ನೋಡಬಹುದು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಆರ್ಆರ್ಬಿಯಲ್ಲಿ ಖಾಲಿಯಿರುವ 590 ನರ್ಸಿಂಗ್ ಸೂಪರಿಡೆಂಟ್ ಮತ್ತು ಫಾರ್ಮಾ, ರೇಡಿಯೋಗ್ರಾಫರ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ಬಿಫಾರ್ಮಾ ಮತ್ತು ಬಿಎಸ್ಸಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 590. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿ ಮತ್ತು ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರಿಗೆ, ಪಿಡಬ್ಲ್ಯೂಬಿಡಿ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಇಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbindianrailways.gov.in ಅನ್ನು ನೋಡಬಹುದು. ಕರ್ನಾಟಕ ಕಾರಾಗೃಹ ಇಲಾಖೆಯಲ್ಲಿ ಖಾಲಿಯಿರುವ 869 ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಡಿಪ್ಲೊಮಾ ಮತ್ತು ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ ಮೀರಿರಬೇಕು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 31 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cgtonline.karnataka.gov.in/kaaನ ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿಯಿರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಥಿ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 6 ಗಂಟೆಗಳು. ನಿಲಯದಿಂದ ಇಂದು ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಈ ನಂತರ ಅಂದರೆ 6:10 ಚಜ್ಜಿ ರೊಟ್ಟಿ ಚೇವಳಿಕಾಯಿ, ನಂತರ ನೀತಿಕತೆ, 6:30 ರಸವಾರ್ತೆಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ನೀಡುತ್ತಾರೆ. ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೌಗಟಾಪುರ್ ಇವರನ್ನು ಮಾತನಾಡಿಸುತ್ತಾರೆ ಸಿದ್ದರಾಯಿ ಅನ್ಸಾಳಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳು. 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ, ಇದರಲ್ಲಿ ಏಷ್ಯನ್ ಗೇಮ್ಸ್ 2026, ಇದರಲ್ಲಿ ಇದರ ವಾರದ ವಾರ್ತಾಚಿತ್ರ ಕೇಳುತ್ತೀರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೂಡಿಬರುವುದು.

ಕ್ರೀಡಾಲೋಕ. ಇದರಲ್ಲಿ ಏಷ್ಯನ್ ಗೇಮ್ಸ್ 2026 ಇದರಲ್ಲಿ ಇದರ ವಾರದ ವಾರ್ತಾಚಿತ್ರ ಕೇಳುತ್ತೀರಿ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೂಡಿಬರುವುದು. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:30 ಚಿಂತನ ಎಸ್ ವಿ ಪಾಟೀಲ್ ಗುಂಡೂರು ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:45 ಹಾಗೂ 9:45 ಚಿತ್ರಗೀತೆಗಳು. 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಸಾರ್ವಜನಿಕ ಜೀವನದ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇನ್ನು 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದಿಂದ ಸದಸ್ಯರಿಂದ ಭಕ್ತಿ ಸಂಗೀತದ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲಾ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ಇದರಲ್ಲಿ ಮೆನುಪಾಸ್, ಋತುಬಂಧ ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಭವ್ಯ ಎಚ್ ಯು ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸುಶ್ರವ ಜಿ ಐತಾಳ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಈ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ ಬೆಂಗಳೂರು ಕೇಂದ್ರದಿಂದ. ಇನ್ನು ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಈ ಕುರಿತು ಡಾಕ್ಟರ್ ರಾಜಣ್ಣ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇನ್ನು ನಾಳೆ ಸಂಜೆ 7:45 ಚಿತ್ರಗೀತೆಗಳು, 8:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಮೂಡಿ ಬರುವುದು 8:30, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ನಾಟಕ, 8:00 ಮೂಲ ಕಥೆ ತ್ರಿವೇಣಿ ಬಾನುಲಿಗೆ ಎಚ್ ಎಸ್ ಪಾರ್ವತಿ, ನಿರ್ದೇಶನ ಉದಯಾದ್ರಿ, 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಪ್ರಸಾರವಾಗುವುದು. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಮಳಿ ಅದು ಭಾಳ ಅದ, ನಿಮ್ಮ ಅಪ್ಪಗೆ ಬೇರೆ ನಾ ಹೇಳಿಲ್ಲ, ಬೇಡವ್ವ ಹೆಣ್ಣು ಹುಡುಗಿ ಆಗ್ತಿ, ಕಳ್ಸಂಗಿಲ್ವ ನಾವು ಅಲ್ಲಿ.
1: ನೀ ಯಾವ ಕಾಲದಾಗ ಅದಿ ಹೋಗ ನಿನ್ನ ಹೋಗೋ, ಎಲ್ಲರೂ ಹೋಗ್ತಾರಲ್ಲ
0: ಹೋಗ್ಲಿ ಬಿಡು ತಂಗಿ. ರಾಧು ಹಂಗ ಹೋಗ್ಬೇಡವ, ನಿಮ್ಮ ಅಪ್ಪ ನಾ ಒಂದಿನ ಕರ್ಕೊಂಡು ಹೋಗ್ತೇವ ನಿನಗ, ಅವ್ರ ಆಫೀಸ್ ಸೂಟಿ ಇದ್ದಾಗ
1: ನಾನು ನಂಗೆ ಗೆಳತಿಯರ ಜೊತೆಗೆ ಹೋಗಕ್ಕಿ ನೋಡು.
0: ಹಂಗ ಹೋಗ್ಬೇಡವ, ಹೊತ್ತು ಹೊಂಟ್ರ ನಾಳೆ ಆಯ್ತಾರ ಸೂಟಿ, ನೀನ್ ನೋಡಾಕ್ ಬರ್ತೀನಂದಾರ. ಅದಕ್ಕ ಎಲ್ಲರ ಅವ್ರು ನೋಡಿದ್ರಂದ್ರ ಹುಡುಗಿನ ಎಲ್ಲಿ ಬೇಕಾದಲ್ಲಿ ಬಿಟ್ಟಾರಂತಾರಿ ವಾರಿ. ಹಂಗ ಬೇಡವ, ನಿಮ್ ಗೆಳತಿಯರ್ಗ ಹೇಳು, ನಾ ನಮ್ಮ ಅವ್ವ ಅಪ್ಪನ ಜೋಡಿನೇ ಹೋತೀನಿ, ನೀವು ಹೋಗ್ಬರ್ರಿ ಅಂತೇಳಿ ವಾರ ಅದ.
1: ಏನಂತಿ ನೋಡಕ್ಕ?
0: ಹ್ಮ್
1: ಯಾರಿಗೆ?
0: ಅಯ್ಯ ನಿನ್ನ ತಂಗಿ.
1: ಯಾವಾಗ ಹೇಳ್ತೀವಿ? ನೀನೇ
0: ಚಲೋ ನೌಕರಿ ಐತತ್, ಕೈ ತುಂಬಾ ಪಗಾರ ಐತತ್, ಹಾ ಮತ್ತ ಹೊಲ ಮುನಿ ಎಲ್ಲಾ ಅದಾವತ್ತಿವ.
1: ನಾ ಮದ್ವಿ ಅಲ್ಲಿ ನೋಡುವ ಈಗ.
0: ಏ ಹಂಗ ಅನ್ಬೇಡ,
1: ಇಲ್ವಾ
0: ಬೇಡ, ಹಠ ಮಾಡ್ಬೇಡ.
1: ಇಲ್ಬೇ, ನಾ ಮದ್ವೆ ಆಗಂಗಿಲ್ಲ ನೋಡಿ.
0: ನಾನು ಹಂಗ
1: ಹೇಳ್ತಾರಲ್ಲ ಓದಾಗತ್ತಾರ, ನಾನು ಓದ್ಬೇಕು ಅನ್ಕೊಂಡಿನಿ. ನೀ ಏನ್ ಈಗ ಮದ್ವಿ ಮಾಡಿ ಕಳಿಸಿ ವಜ್ಜಾಗಿನೇನ್ ನನಗ?
0: ಹಂಗಲ್ವ ಅದ್ರ, ಅದು ಹಂಗ ವಜ್ಜೆ ಆಗ್ತಾರೇನು ಎಂದರೆ ಹುಚ್ಚಿಕೊಡಿ, ಹಂಗೆಲ್ಲ ಮನಸ್ನಾಗ ಇಟ್ಕೋಬಾರ್ದು ನೋಡಿ. ಇಲ್ಲಿ ಎಷ್ಟು ಓದಿದ್ರು ಹೆಣ್ಮಕ್ಳು ಒಂದಿನ ಗಂಡು ಮನಿಗೆ ಹೋಗ್ಬೇಕವ. ಅದಕ್ಕೆ ಚಲೋ ಮನಿ ಬಂದೈತಿ ಮನ್ತನ, ಹುಡುಕಿ ಆಡ್ಕೋತ ಹೋದ್ರು ಸಿಗುದಿಲ್ಲ.
1: ಅದಕ್ಕೆ ಆಗಂಗಿಲ್ಲ,
0: ಹಂಗಳಬೇಡ.
1: ನಾನು ವಾಚಿಯಾಗಿ ನನಗ
0: ಇಲ್ಲವ,
1: ನನ್ಗೆ ಪ್ರೀತಿ ಇಲ್ಲ ಅಂದಂಗ ಆಯ್ತು ನೋಡು ಈಗ.
0: ಇಲ್ಲವ ಹಂಗಳ್ಬೇಡ, ಸಣ್ಣ ಮಾಡ್ಕೋಬೇಡ ಮನಸ್ಸ. ನಿಮ್ಮ ಅಪ್ಪ ನಾ ಕೂಡಿ ಹಿರಿಯರು ಕೂಡಿ ನಿಮ್ಮ ಆಯ್ ಬಂದಿದ್ಲಲ್ಲ ಮೊನ್ನೆ, ನಿಮ್ಮ ಮುತ್ತೆ ಅವ್ರಿಗೆಲ್ಲ ಹೇಳೇವಿ, ಕಿವಿ ಮ್ಯಾಗ ಮಾತಿಟ್ಟೇವಿ, ಮಾಡ್ಬೇಕತ್ ಮಾಡೇವಿ. ಅದಕ್ಕೆ ಮದ್ವಿ ನೋಡು, ತಾಯಿ ತಂದಿ ಕೆಟ್ಟ ಉದ್ದೇಶ ಇರುದಿಲ್ಲ ರಾಧಾ, ತಿಳ್ಕೊಯ್ಯವ. ನಿಮ್ ಗೆಳ್ತಾರೇನು, ಅವರು ಒಂದಿನ ಗಂಡ ಮನಿಗೆ ಹೋಗೋರೆ
1: ಹೋಗೋರಿ ಖರೆ, ಆದ್ರೆ ನನಗೀಗ ಬ್ಯಾಡ ಮದ್ವಿ, ನಾನು ಓದ್ಬೇಕ
0: ತಂಗಿ. ಈಗ 18 ದಾಟಾಕ್ ಬಂದು ತಂಗಿ, ಇನ್ ಎಂದ ಮಾಡ್ಕೊಳ್ದೇವ ನೋಡುವ. ನಂದು ನಿನ್ಕ ಸಣ್ಣಕ್ಕಿದ್ದಾಗ ಮದ್ವೆ ಆಗೈತಿ ನಂದು.
1: ನಿನ್ ಕಾಲ ಬೇರೆ ಅಮ್ಮ.
0: ಆಯ್ತವಾ, ನಂದ್ 12 ವರ್ಷಿಗ್ ಮದ್ವೆ ಆಗೈತಿ, ಆದ್ರೆ ನಿನಗ್ ಮತ್ ನನಕ ಹೆಚ್ಚಾದ್ವಲ್ಲ ವಯಸ್ಸ. ಅದ್ರ ಸಲಂದ ನೋಡು,
1: ಡಿಗ್ರಿ ಓದ ತನಕ ಬಿಡಲ್ಲ
0: ನೋಡು. ಹೋಗಾನ ಅವ್ರಿಗೆ ಹೇಳು, ನನ್ ಮಗಳು ಇನ್ನೊಂದಿಟ್ಟು ಓದ್ತಾಡ್ರಿ ಅಂತ ಹೇಳ್ತೀನತ್ತ. ಅದಕ್ಕ ತಾಯಿ ನೋಡುವ, ಯಾವತ್ತು ನೀ ತಾಯಿ ಮಾತು ಕೇಳಿದ್ರ ಕೆಟ್ಟಾಗುದಿಲ್ಲ ತಂಗಿ. ಮತ್ತ ತಾಯಿ ಯಾವಾಗ ನಿನ್ ಹತ್ರನೇ ಇರ್ತಾಳ, ಗಂಡು
1: ಹತ್ರನೇ ಇರ್ತಾಳಂತಿ ಮದ್ವೆ ಮಾಡ್ತೀನಂತಿ ಕಳಿಸ್ತೀನಂತಿ. ಎಲ್ಲ ಹತ್ರ ಇಟ್ಕೋತೀನಿ?
0: ಇಲ್ಲವ ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ. ನೋಡು ನಾ ಹೇಳ್ತೀನಿ ಕೇಳು, ತಾಯಿ ಕಳ್ಳಿ ಹೆಂಗಿರ್ತಂದ್ರ ತಾಯಿ ಕೊಟ್ಟ ಮಾತ ಎಂದು ತಪ್ಪಂಗಿಲ್ಲ. ತಾಯಿ ತುತ್ತಾಗ್ಲಿ, ತಾಯಿ ಮುತ್ತಾಗ್ಲಿ, ತಾಯಿ ತೂಗಿದ ತೊಟ್ಲಾಗ್ಲಿ, ಇವೆಲ್ಲ ನಿನಗ ನೆನಪು ಬರ್ತಾವ ನಿನಗ. ಹಿಂದಾಡ ನೀ ಗಂಡು ಮನಿಗೆ ಹೋಗಾನ, ಅವಾಗ ನೀ ನನಗೊಂದು ಫೋನ್ ಹೊಡಿದಿ ಅಂದ್ರೆ ನಾ ಬಂದ್ ಬಿಡ್ತೀನಿ.
1: ಬೇಡವಾ ನನಗೆ ಮದ್ವೆ ಬ್ಯಾಡ ನೋಡು ಅಷ್ಟ.
0: ಹಂಗ್ಯಾಕತಿಯ ತಂಗಿ ನೋಡಿಲಿ, ನಿನಗ ನಾನು ಕಣ್ಣಾಗ ಕಣ್ಣಿಟ್ಟು ಬೆಳೆಸಿನಿ. ನಿನಗರೆ ನನ್ನ ಗಂಡು ಮನಿ ಕಳಿಸ್ಬೇಕಂತ ಆಸೆ ಐತೇನೋ, ಎಂದಿಲ್ಲ ಒಂದಿನ ಹೆಣ್ಮಕ್ಳು ಹೋಗ್ಬೇಕು. ಈಗ ನಾ ಬಂದಿಲ್ಲ, ನಮ್ಮವ್ವ ಅಪ್ಪನ ಬಿಟ್ಟು ನಿಮ್ಮ ಅಪ್ಪನ ಕಟ್ಕೊಂಡು ಬಂದಿಲ್ಲ ನಾನು.
1: ಅಲ್ಲೇ ನನಗೆ ಏನು ಮಾಡಕ್ ಬರಂಗಿಲ್ಲ, ಮಟ್ಟಕ್ ಬರಂಗಿಲ್ಲ. ನಾನು ಅವ್ರ ಮನಿ ಯಾರ ಮನಿನೋ ಏನು ಯಾರು ಎಂತು ಕಳ್ಳಿಲ್ಲ ಬಳ್ಳಿಲ್ಲ, ನಾ ಎಲ್ಲ ಹೆಂಗ್ ಹೋಗಿರ್ಲಿ ಹೇಳ್ಬೇಕು?
0: ನಾ ಎಲ್ಲ ಹೇಳ್ತೀನತ್ತಾರ, ಅದು ನೀ ಏನು ಮನ್ಸು ಬೇಸರ ಮಾಡ್ಕೋಬೇಡ ನೋಡಿಲಿ. ತಾಯಿ ನಗುವ ನೋಡ್ತಿಲ್ಲ ನೀನು. ನೀ ಚಂದಂಗೆ ಗಂಡು ಮನ್ಯಾಗ ಸುಖ ಸಂತೋಷದಿಂದ ಸಂಸಾರ ಮಾಡ್ಕೊಂಡು ತಿಂದೆ ಅಂದ್ರೆ ನನ್ನ ಮಾರ್ಯಾಗ ನಗು ಬರ್ತೈತಿ. ಹಾ ಹಂಗೆ ತಾಯಿ ನಕ್ಕಳಂದ್ರೆ ನೀನು ಸಂತೋಷ ಇದ್ರೆ ನನಗೆ ನಗು ಬರ್ತೈತಿ. ನಿನ್ನ ಕೆಟ್ಟ ಮನೆಗಿಲ್ಲ ನಾನು ದೂಗ್ಲಾಕತ್ತಿಲ್ಲ, ತಿಳ್ಕೊನಿ ಇದೊಂದು ಮಾತು. ಮತ್ತು ತಾಯಿ ಪ್ರೀತಿ ಹೆಂಗಿರ್ತದ ಅನ್ನೋದು ನಿನಗೇನು ಗೊತ್ತೈತಿವ? ನಿನಗೇನಾಗೈತಿ ನಾ ಸಣ್ಣಕ್ಕಿದ್ದೀನಿ ನುಗ್ಸಾಕತ್ತಿನ ತಿಳ್ಕೊಬೇಡಿಯವ್ವ. ನೀನು ತಾಯಿ ಪ್ರೀತಿ ನಿಷ್ಕಲ್ಮಶವಾಗಿರ್ತೈತಿ.
1: ಅದು ಗೊತ್ತೈತ್ ಬಿಡಬೇಯವ್ವ, ಏನು ಹೇಳ್ತಿ
0: ನೋಡುವ,
1: ಮದುವೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ನೋಡು.
0: ಇಲ್ಲವ ಹಂಗೆ ಮಾಡಬೇಡ, ಈಗ ನಿಮ್ಮ ಅಪ್ಪ ಬರು ಹೊತ್ತಾಯ್ತು, ಈಗ ದೊಡ್ಡವ್ರು ಏನು ಹೇಳ್ತಾರ ಅದನ್ನು ಕೇಳು. ತಾಯಿ ಮಾತಿಗೆ ಬೆಲೆ ಕೊಟ್ಟು ನಿನ್ ಚಲೋ ಆತೈತಿ, ನೀ ಎಲ್ಲರೂ ನಿಂದೆ ಹಠ ಮಾಡ್ದಿ ನೋಡುವ. ನಾ ಇತ್ತ ಹೇಳ, ನಿಮ್ಮ ಅಪ್ಪ ಬರು ಹೊತ್ತಾಯ್ತಿವ, ಬರ್ತಾರವ್ರು ನೋಡು. ಗಾಡಿ ಸಾಪ್ಳು ಬತ್ತು ಏನ್ರಿ ಬಂದ್ರೇನ?
2: ಅಯ್ಯ
0: ರಾಧಾ ನೋಡ್ರಿ, ಒಟ್ಟ ಹುಡುಗಿ ಒಲನಾಕತೈತಿ, ಇಟೋತನ ಹೇಳಿ ಹೇಳಿ ಹ್ಞೂ ಅನ್ಸೂದು ಅನ್ಸಿನಿಕ್ರೆ, ಇನ್ನ ಅರ್ಧ ಮರ್ಧ ಅಂದಾಳ. ನೀವಿಟ್ಟು ಹೇಳ್ರಿ ಒಂದಿಟ್ಟು ಬುದ್ಧಿ.
1: ಅಪ್ಪ ನೀನ ನೀನ್ ಬಾ ಚಲೋ ಹೊತ್ತಿಗೆ ಬಂದಿ ನೋಡು, ಬಾ ನೋಡವ್ವ ಏನ್ ಹೇಳಕತ್ತಾಳ ಕೇಳಲ್ಲಿ.
2: ಅಯ್ಯೋ ಯಾಕೆ ಇಟ್ಟ ಕಣ್ ಕೆಂಪ್ ಮಾಡ್ಕೊಂಡಿ, ನಿಮ್ಮವ್ ಹೇಳಿದ್ರಿ ಅಂತ
1: ಬರೀ ನನ್ನ ಅಳಸದ್ರಾಗೆ ಇರ್ತಾಳ ನೋಡಿ.
0: ಅಯ್ಯ ತಂಗಿ ನೀವ ಹೇಳ್ರಪ್ಪ, ನಾರಿ ಚಾ ಮಾಡ್ಕೊಂಡ್ ಬರ್ತೀನಿ.
2: ಹೋಗೋಗ ನೀ ಚಾ ಮಾಡ್ಕೊಂಡ್ ಬಾ, ನಾ ತಿಳಿಸಿ ಹೇಳ್ತೀನಿ. ಬಾ ಮಗಳ ಬಾ, ಈ ಕಡೆ ಈ ಕಡೆ ಬಂದು ಕುಂದ್ರಿ, ಇಲ್ಲಿ ಕುಂದ್ರಿ. ಏನಾಯ್ತು ಇಟ್ಟ ಕಣ್ ಕೆಂಪ್ ಮಾಡ್ಕೊಂಡು ಏನಾಯ್ತು ಅಂತ? ಅದು
1: ನನಗೆ ಮದ್ವೆ ಮಾಡಿ ಕಳಿಸ್ತಾಳಂತ ನೋಡು.
2: ವಯಸ್ಸಾದ್ಮೇಲೆ ಹೋಗ್ಲೇಬೇಕಲ್ವ, ನಿಮ್ಮ ಆಯಿನೂ ಆಗಿ ಬಂದಾಳ, ನಿಮ್ಮ ಆಯಿ ಆದ್ಮೇಲೆ ನಿಮ್ಮ ಅವ್ವ, ಹೆಂಗೆ ಇದು ಏನಪ್ಪ ತಲೆ ತಲೆ ಅಂತಾರೆ, ಹಿಂಗೆ ಇರ್ತದವ. ಇದನ್ನ ನೀ ಹಂಗೆ ಇದು ಮಾಡ್ಕೋಬಾರ್ದು, ಮನಸ್ಸಿಗೆ ಹಚ್ಕೋಬಾರ್ದು. ಏನೋ ಒಂದು ನಿಮ್ಮ ಅವ್ ಹೇಳ ಅದನ್ನೊಂದ್ ಸ್ವಲ್ಪ ತಿಳ್ಕೊ, ನಿಂಗೆ ತಲೆ ತಲಾಂತರ ಹಿಂಗೆ ಹೋಗುದಿರ್ತೈತಿ. ಏನ ಚಲೋ ಮನಿತನ ಐತಿ ಅಂದ್ಮೇಲೆ ಮಾಡ್ಕೊಂಡ್ರ ಮುಂದ್ ನಿಂದು ಚಲೋ ಆತದಲ್ಲ.
1: ಅಲ್ಲಪ್ಪ ನನಗೆ ಡಿಗ್ರಿ ಯಾರ ಮುಗಿಸ್ರ ಮುಗ್ಸಕರ ಬಿಟ್ರಲ್ಲ.
2: ಏನ್ ನೋಡವ, ಈಗ ಮೊದಲ ನಿಶ್ಚಯ ಮಾಡ್ಕೊ, ಆಮೇಲೆ ಕಲಿ. ಕಲ್ತು ನಿಂದ ಮುಗಿದ್ಮೇಲೆ ನಿಮ್ಮ ಲಗ್ನ ಮಾಡೋಣ ಆಯ್ತಲ್ಲ.
1: ನೋಡಣ ಡಿಗ್ರಿ ಅಂತೂ ಮುಗ್ಸಾಕಿ ನೋಡು.
2: ಇಲ್ಲ ಇಲ್ಲ, ಕಲ್ಯಾಕಂತೂ ನಿನಗೇನು ತೊಂದರೆ ಮಾಡಂಗಿಲ್ಲ ನಾವು. ಏನ ಮಣಿತನ ಚಲೋ ಬಂದೈತಿ, ಹೊಳೆ ಮಳಿ ಬರಂಗಿಲ್ಲ ಮಣಿತನ. ಏ ತಡೆ, ನೀ ಚಾ ತೊಂಬಾ ಒಳಗೆ ಹೋಗು. ಈಗ ಮಣಿತನ ಚಲೋ ಬಂದೈತಿ, ಏನ ಹೊಳೆ ಮಳಿ ಮಣಿತನಗಳು ಬರಂಗಿಲ್ಲ. ಈ ಮಣಿತನಕ್ಕೆ ನೀವು ಹೂ ಅನ್ನು, ಅವ್ರಿಗೆ ನಾವು ತಿಳಿಸಿ ಹೇಳ್ತೇವೆ ನಮ್ಮ ಮಗ ಏನ ಕಲ್ಯಾಕದಾಳ ಕಲಿಸ್ರಿ ಅಂತ ನಾವು ಕೇಳ್ತೇವೆ. ಕಲಿದ್ ಮುಗಿದ್ಮೇಲೆ ಮದುವೆ ಮಾಡ್ತೇವೆ ನಾವು ಹೇಳ್ತೈತಿಲ್ಲ.
0: ತಗೋರಿ ಚಾರಿ ಆಯ್ತಿಲ್ವಾ, ನಿಮ್ಮಪ್ಪ ಹೇಳ್ದ ಇಲ್ಲ ಎಲ್ಲ ಅವ್ರಿಗೆ ಕುಂದ್ರಿಸಿ ತಿಳಿಸಿ ಮಾಡಿ ಹೇಳ್ತೀವಿ ನಮ್ಮ ಹುಡುಗಿನ ಓದ್ತೈತಿ, ಇನ್ನ 2 ವರ್ಷ ಬಿಡ್ರಿ ಅಂತ ಹೇಳಿ. ನಿನ್ ಮನ್ಸಿನ ತಕ್ಕನೆ ಆಗ್ಲಿ ವಾರ ಅದು
2: ಏನಂತೀರಿ? ಹೊಳೆ ಮಳೆ ಮಂತನ್ ಬರಂಗಿಲ್ಲವ
0: ನೋಡು, ಮಂತನ್ ಬರಂಗಿಲ್ಲ ಅನ್ನ ಬೇಡ್ರಿ. ನನ್ನ ಮಗಳಿಗೆ ಏನ್ ಕಡಿಮೆ ಆಗೈತಿ? ಮಂತನ ಇಂತಾವ್ ಬರ್ತಾವೋ, ಇನ್ನ ಇದಕ್ಕೆ ಚಲೋನು ಬರ್ಬೋದು, ಎಂತಾವ್ ಬರ್ತಾವ ಹೇಳಕ್ ಬರುದಿಲ್ಲ. ಮಂತನ ಬಂದೈತಿ ಕಾಲಿಲಿ ಒದಿಬಾರ್ದು ಅಂತ ಹೇಳಿ ಹ್ಞೂ ಅನ್ನಕತ್ತೇವ್ ಇಲ್ರಿ?
2: ಹೌದೌದೌದು, ಹಂಗ ಮಾಡಕತ್ತೇವ.
0: ಅದಕ್ಕ ನೀವು ಹೋಗಿ ಗಣ್ಯವ್ರ ಭೇಟಿ ಆಗ್ರಿ, ನಮ್ಮ ಮಗಳು ಇನ್ನೊಂದಿಷ್ಟು ಕಲಿತಾಳ, ಹ್ಞೂ ಅಂದ್ರ ನಾವು ಮುಂದುವರಿಸ್ತೇವೆ ಮಾತ. ಅದು ಈಗ ಸಮಾಧಾನ ಆಯ್ತಾ? ಇವ
1: ಏನ್ ಮಾಡ್ತೀರಿ ಮಾಡ್ರವ, ತಂದೆ ತಾಯಿ ಮಾತು ಮೀರಂಗಿಲ್ಲ. ಡಿಗ್ರಿ ಮಾತ್ರ ಮುಗ್ಸಕ್ಕೆ
0: ಆಯ್ತಿವ, ಎಂತದ್ ಓದ್ತೀವಿ ಓದಾಕತ್ತ? ಇದಕ್ಕತ್ತಾರವ್ವ ತಾಯಿ ಮಾತ ತಂದೆ ಮಾತ ಕೇಳು ಮಕ್ಕಳು ಅಂತ ಹೇಳಿ ಇದಕ್ಕತ್ತಾರ ಯಾಕ್ರಿ?
2: ಹಿರಿಯರ್ ಮಾತ್ ಕೇಳ್ಬೇಕವ್ವ, ಹಿರಿಯರ್ ಮಾತ್ ಕೇಳಿದ್ರ ಮುಂದ ಸಾಕ್ತೈತಿ ಜೀವನ.
1: ಆಯ್ತು
2: ಹೋಗ್ ಮುಖ ತಕೊಂಬ, ಚಾ ಕುಡಿಯಕತ್ತಿ ಹೋಗ್
0: ಹೋಗ್ ಮುಖ ತಕೊಂಬ ಹೋಗ್ ನನ್ ಬಂಗಾರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶೇಷಲ್ ಚಿಂತಾಮಣಿ, ಭಾರತಿ ಸೊಣಗಾರ್ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.

ಪ್ರಿಯ ಕೇಳುಗರೆ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯಿತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯೂ ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತನ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರೂ ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.

0: ನೀತಿಕತೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೇರೂರ್.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಆಕಾಶವಾಣಿ ವಿಜಯಪುರ, ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ ಕೇಳುವ.

0: ಸ್ವರೂಪನ ಹುಡ್ಕೊಂಡು ಹೋಗಿ ತೊಗಟೆನ ಬಿಡಿಸಿ ಬಿಡಿಸಿ ತಿನ್ನೋದು ಇದೇ ಕಾರಣಕ್ಕೆ. ಇದರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಹೆರಿಗೆ ಸಮಯದಲ್ಲಿ ಆಗೋ ಬಿಪಿ ಏರುಪೇರು ತಹಬಂದಿಗೆ ತರುತ್ತಂತೆ. ಮುಖ್ಯವಾಗಿ ರಕ್ತಸ್ರಾವ ನಿಲ್ಲಿಸೋ ತಾಕತ್ತು ಮತ್ತಿ ತೊಗಟೆಗಿದೆ. ಆನೆಗಳು ಆಗಾಗ ಕಾಡಲ್ಲಿರೋ ಕಾರೆಗಿಡ, ತಾಳೆ ಜಾತಿಯ ಸಸ್ಯಗಳನ್ನ ತಿಂತಾನೆ ಇರ್ತವೆ. ಹೊಟ್ಟೆ ಸಮಸ್ಯೆ ಇದ್ರೆ, ಅಜೀರ್ಣ ಆದ್ರೆ, ಅದೇ ನಾವು ಗ್ಯಾಸ್ಟಿಕ್ ಅಂತೀವಲ್ಲ, ಅದಕ್ಕೆಲ್ಲ ಕಾರೆಗಿಡ ಬೆಸ್ಟ್ ಮೆಡಿಸಿನ್. ಈ ಆನೆಗೆ ಇವೆಲ್ಲ ಅದ್ಯಾರು ಹೇಳಿದ್ರೋ ಏನೋ. ಆನೆಗಳು ಬೇವನ್ನ ತಿನ್ನೋದಿಲ್ಲ, ಆದ್ರೆ ಮರ ಎಲೆಗಳಿಗೆ ಮೈ ಉಜ್ಜೋದೋ, ಎಲೆಗಳನ್ನ ಕಿತ್ಕೊಂಡು ಸೊಂಡ್ಲಲ್ಲಿ ಮೈಗೆ ಹೊಡ್ಕೊಳ್ತಾ ಇರುತ್ತವೆ. ಇದಕ್ಕೆ ಕಾರಣ ಏನಂದ್ರೆ, ದೇಹದ ಯಾವುದಾದರೂ ಭಾಗಕ್ಕೆ ಹುಣ್ಣಿ ಏನಾದರೂ ಆಗಿದ್ರೆ ಬೇವಿನ ಎಲೆ ಬೇಗ ಒಣಗಿಸುತ್ತೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರೋದ್ರಿಂದ ಅಲರ್ಜಿ ಆಗಲ್ಲ. ಆನೆಗಳಿಗೆ ಸುಸ್ತಾದ್ರೆ ಸಾಕು, ನೆಲ್ಲಿ ಮರಗಳು ಕೆಳಗೆ ಹೋಗಿ ನಿಂತು ಬಿಡ್ತವೆ. ನೆಲ್ಲಿ ಎಲೆ ಕಾಯಿಗಳು ಹುಳಿಯೋ ಹುಳಿ. ಇದರಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇರೋ ಸುಸ್ತು ಹೋಗುತ್ತೆ, ಬರೋ ಸುಸ್ತು ಕಡಿಮೆಯಾಗುತ್ತೆ ಅನ್ನೋದೆಲ್ಲ ಆನೆಗಳಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತು. ಅರಳಿ ಮರದ ತೊಗಟೆ ಅಂದ್ರೆ ಇವಕ್ಕೇನೋ ಪ್ರೀತಿ. ಇದು ಆನೆಗಳ ಲಂಗ್ಸ್ಗೆ ಬಹಳ ಒಳ್ಳೇದು, ತುರಿಕೆ ಬರದಂತೆ ನೋಡ್ಕೊಳ್ಳುತ್ತೆ. ಕಾಡು ಆಲ್ಮರದ ತೊಗಟೆ ತಿನ್ನೋದ್ರಿಂದ ಒಸಡು ದಂತಗಳು ಗಟ್ಟಿಮುಟ್ಟಾಗಿರುತ್ತೆ, ಅತಿಸಾರ ಬೇದಿಗೆ ಬ್ರೇಕ್ ಹಾಕುತ್ತೆ. ಆನೆಗಳಿಗೆ ಇವನ್ನೆಲ್ಲ ಯಾರು ಹೋಗಿ ಕಾಳಲ್ಲಿ ಪಾಠ ಮಾಡಿದ್ರೋಪ್ಪ? ಒಟ್ನಲ್ಲಿ ಕೋಟ್ ಇಲ್ಲದೇ ಇರೋ ಡಾಕ್ಟ್ರು ಆನೆ ಒಳಗೊಬ್ಬ ಇದ್ದಾನೆ ಅನ್ನೋದನ್ನ ನಮ್ಮ ಐಎಎಸ್ಸಿ ಆನೆ ಸಂಶೋಧಕರಾದ ಸುಕುಮಾರ್ ಕಂಡು ಹಿಡಿದ್ಬಿಟ್ಟಿದ್ದಾರೆ. ಮೈಸೂರಿಗೆ ಬಂದಿವಿಯಲ್ಲ ಆನೆಗಳು, ಅವಕ್ಕೆ ನಮ್ಮ ಮಾವುತರು ಹುಷಾರ್ ತಪ್ಪಿದ್ರೆ ಔಷಧಿ ಮುದ್ದೆ ಕೊಡ್ತಾರೆ. ಅದರಲ್ಲಿ ರಾಗಿ ಹಿಟ್ಟು, ಬೆಲ್ಲ, ಒಣ ಹುಣಸೆ ಹಣ್ಣು, ಕಲ್ಲುಪ್ಪು, ಶುಂಠಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇರುತ್ತೆ. ಗಾಯ ಆಗಿದ್ರೆ ಹಸಿ ಅರಿಶಿನ, ಕಹಿ ಬೇವಿನ ಎಲೆಗಳು ಮತ್ತು ಸಾಸಿವೆ ಎಣ್ಣೆಯನ್ನ ಒಟ್ಟಿಗೆ ಅರೆದು ಬಿಸಿ ಮಾಡಿ ಗಾಯದ ಮೇಲೆ ದಪ್ಪಕ್ಕೆ ಲೇಪಿಸ್ತಾರೆ. ಪಾಪ, ಕಾಡನೆಗೆ ಹೀಗೆಲ್ಲ ಉಪಚಾರ ಯಾರು ಮಾಡ್ತಾರೆ ಹೇಳಿ? ಇವಾಗೇನು ಕಂಪ್ಯೂಟರ್ಗಳಿವೆ, ಪ್ರೋಗ್ರಾಮ್ಗಳು ರೆಡಿ ಆಗಿವೆ, ಜಾಮಿಟ್ರಿ ಕೈಯಲ್ಲಿದೆ, ಏನು ಬೇಕಾದರೂ ಹೇಗೆ ಬೇಕಾದರೂ ಜಾಮಿಟ್ರಿಗಳನ್ನು ಹಾಕಬಹುದು ಅಂತ ಇಟ್ಕೊಳ್ಳಿ. ಆದರೆ ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಹಿರೀಕರು ಶ್ರೀಯಂತ್ರ ಅಂತ ಹಾಕೋರು. ಇದನ್ನ ಕೇವಲ ಧಾರ್ಮಿಕ ಆಯಾಮದಲ್ಲಿ ಮಾತ್ರ ನೋಡಬಾರ್ದು, ಇದರ ಹಿಂದೆ ಬಹುದೊಡ್ಡ ಗಣಿತವಿದೆ. ಶ್ರೀಯಂತ್ರದ ಮಧ್ಯಭಾಗದಲ್ಲಿ 9 ತ್ರಿಕೋನಗಳು ಒಂದನ್ನೊಂದು ಛೇದಿಸ್ತವೆ. ಇವುಗಳಲ್ಲಿ 5 ತ್ರಿಕೋನಗಳು ಕೆಳಮುಖವಾಗಿ ಮತ್ತು 4 ತ್ರಿಕೋನಗಳು ಮೇಲ್ಮುಖವಾಗಿಯೂ ಇರುತ್ತವೆ. ಇವುಗಳು ಪರಸ್ಪರ ಛೇದಿಸೋದ್ರಿಂದ ಒಟ್ಟು 43 ಸಣ್ಣ ತ್ರಿಕೋನಗಳು ಸೃಷ್ಟಿಯಾಗುತ್ತವೆ. ಗೆರೆಗಳೊಂದಿಗೆ ಬಿಂದುಗಳು ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಚೂರು ಹಾಗೂ ಹೀಗೂ ಆದ್ರೆ ಆಯಾ ತಪ್ಪಿದಂತೆ. ಇದನ್ನ ಗಣಿತದಲ್ಲಿ ಸಮ ದ್ವಿಬಾಹು ತ್ರಿಕೋನ ಸಂಕೀರ್ಣ ಜಾಲ ಅಂತಾರೆ. ಕುತೂಹಲ ಇರೋದು ಇಲ್ಲಿ. ಸಂಶೋಧನೆಗಳ ಪ್ರಕಾರ ಶ್ರೀಯಂತ್ರದ ರಚನೆಯಲ್ಲಿ ಸುವರ್ಣ ಅನುಪಾತ 1.618 ಇದೆಯಂತೆ. ಪ್ರಕೃತಿಯಲ್ಲಿರೋ ಸುಂದರವಾದ ವಸ್ತುಗಳು ಅಂದ್ರೆ ಹೂ, ಗ್ಯಾಲಾಕ್ಸಿಗಳು ಅಷ್ಟೇ ಅಲ್ಲ, ವಿಶ್ವದ ಅತ್ಯುತ್ತಮ ವಾಸ್ತುಶಿಲ್ಪಗಳು ಇಷ್ಟೇ ಅನುಪಾತದಲ್ಲಿರುತ್ತಂತೆ. ಶ್ರೀಯಂತ್ರದ ಕೋನಗಳು ಇದೇ ಅನುಪಾತದಲ್ಲೇ ಇರೋದ್ರಿಂದ ಯಂತ್ರ ನೋಡಿದ್ರೆ ಮನಸ್ಸಲ್ಲಿ ಬರೋ ಫೀಲೇ ಬೇರೆ. ಸಂಗೀತದಲ್ಲೂ ಗಣಿತ, ಭಕ್ತಿಯಲ್ಲೂ ಗಣಿತ. ನಮ್ಮ ಹಿಂದಿನವ್ರ ತಲೆನೇ ತಲೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಕೈಗಾರಿಕಾ ವಾಣಿಜ್ಯ ಬ್ಯಾಂಕ್ ಒಂದಿದೆ. ಪ್ರತಿದಿನ ಬೆಳಗ್ಗೆ ಆದ್ರೆ ಸಾಕು, 100 ಜನ ಈ ಬ್ಯಾಂಕಿನ ಮುಂದೆ ನಿಂತು ನೋಡ್ತಾ ಇರ್ತಾರೆ. ಹಾಗಂತ ಇವ್ರು ಯಾರು ಬ್ಯಾಂಕಲ್ಲಿ ವ್ಯವಹಾರ ಮಾಡೋಕೆ ಬಂದವರಲ್ಲ, ಬದಲಿಗೆ ಈ ಬ್ಯಾಂಕ್ ಬಾಗಿಲು ಹೇಗೆ ತೆಗೆಯುತ್ತೆ ಅಂತ ನೋಡೋಕೆ ಬಂದವರು. ಹೌದೌದು, ಈ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕಿಂತ ಬಾಗಿಲಿಂದ ಬಹಳ ಹೌದೌದು ಈ ಬ್ಯಾಂಕು ವ್ಯವಹಾರ ಮಾಡೋಕ್ಕಿಂತ ಬಾಗಿಲಿಂದಾನೇ ಬಹಳ ಹೆಸರಾಗಿದೆ. ವಿಶಿಷ್ಟ ಶೈಲಿ, ಐತಿಹಾಸಿಕ ಬಾಗಿಲು. ಸುಮಾರು 100 ವರ್ಷದ ಹಿಂದೆಯೇ ಇಂಥದ್ದೊಂದು ಅದ್ಭುತ ದಿಡ್ಡಿ ಬಾಗಿಲು ತಯಾರು ಮಾಡಿದ್ದಾರೆ. ಬಾಗಿಲು 30 ಉದ್ದ, 15 ಅಗಲ ಇದೆ. ಬೆಳಗ್ಗೆ ಉದ್ಯೋಗಿಗಳು ಬಂದು ನಿಂತ್ಕೊಂಡ್ರೆ ಸಾಕು, ಬಾಗಿಲು ಮೇಲಿಂದ ನೆಲದಾಳಕ್ಕೆ ಇಳಿದು ದಾರಿ ಮಾಡಿಕೊಡುತ್ತೆ. ಸಂಜೆ ಬ್ಯಾಂಕ್ ಕೆಲಸ ಮುಗಿದ ಮೇಲೆ ನೆಲದಿಂದ ಎದ್ದು ಬಾಗಿಲು ಹಾಕ್ಕೊಳ್ಳುತ್ತೆ. ಬ್ಯಾಂಕ್ ಬಾಗಿಲ ತೂಕ 4,000 ಟನ್ ಇದೆಯಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಸಾವಿತ್ರಿ ಅಥವಾ ಸುಕನ್ಯಾ, ಗಂಡ ಶಿವಾನಂದ್ ಬಡಿಗೇರ್ ಎಂಬ 28 ವರ್ಷದ ಯುವತಿಯು ಬಸವನಬಾಗೇವಾಡಿ ತಾಲೂಕಿನ ಹೊಸಹಳ್ಳಿಯಿಂದ ಕಾಣೆಯಾಗಿರುತ್ತಾಳೆ. ಈ ಕಾಣೆಯಾದ ಯುವತಿಯ ಚೇರೆ ಗುರುತು

0: ಹೀಗಿದೆ. ಶಾರೀರಿಕವಾಗಿ ತೆಳ್ಳಗೆ ಸದೃಢ ಮೈಕಟ್ಟು ಹೊಂದಿದ್ದು, ಗೋಧಿ ಮೈಬಣ್ಣ, ಕೋಲು ಮುಖ, 5 ಫೂಟು 4 ಇಂಚು ಎತ್ತರ ಇದ್ದು ಕನ್ನಡ ಮಾತನಾಡುತ್ತಾಳೆ. ಕಾಣೆಯಾದಾಗ ಚಾಕ್ಲೇಟ್ ಬಣ್ಣದ ಹೂವಿನ ಚಿತ್ರವಿರುವ ನೈಟಿ ಧರಿಸಿದ್ದು ಇರುತ್ತದೆ. ಈ ಚೇರಪಟ್ಟಿಯ ಯುವತಿಯು ತಮಗೇನಾದರೂ ಕಂಡಲ್ಲಿ ಅಥವಾ ಸುಳಿವು ಇದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ತಾಳಿಕೋಟೆ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 6:37. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಎಂಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ವಿಂಗಡಣೆ, ಮೀಸಲು ಕಾರ್ಯಗಳು ಪೂರ್ಣಗೊಂಡಿವೆ.

0: ಕಾಯ್ದಿರಿಸಲಾಗಿದ್ದು, ನಾಳೆಯೊಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಬದ್ದವಾಗಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ಆಕ್ಷೇಪಣೆ ಸಲ್ಲಿಕೆಗೆ 10 ದಿನಗಳ ಕಾಲದ ಅವಕಾಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬರ ಪರಿಹಾರದ 2,500 ರೂಪಾಯಿ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣವನ್ನು ಸರ್ಕಾರವೇ ತಡೆದಿದ್ದು 81 ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಬಾಕಿ ಹಣ ಇದೇ 15ರ ಒಳಗೆ ಬಿಡುಗಡೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ಈ ವೇಳೆ ಮಳೆಯಿಲ್ಲದೆ ಒಣಗುತ್ತಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯನ್ನು ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರದಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಿರುವ ಸರ್ಕಾರ ಮೊದಲ ಕಂತಿನ ಪರಿಹಾರವಾಗಿ 1,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಿಗದಿತ ಮಾನದಂಡಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೆ ಮೊದಲ ಕಂತಾಗಿ 2,500 ರೂಪಾಯಿ ಪರಿಹಾರ ಮೊತ್ತವು ಮುಂದಿನ 2-3 ದಿನಗಳಲ್ಲಿ ನೇರವಾಗಿ ಖಾತೆಗೆ ತಲುಪಲಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 52ಕ್ಕೂ ಹೆಚ್ಚು ವಿಷಯಗಳ ಕುರಿತು ಚರ್ಚೆ ನಡೆದ ಸಂಪುಟ ಸಭೆಯಲ್ಲಿ ಈ ವಿಷಯವು ಗಮನಾರ್ಹ ಚರ್ಚೆಗೆ ಗ್ರಾಸವಾಗಿದ್ದು ಆಶ್ಚರ್ಯ ತಂದಿದೆ ಎಂದು ತಿಳಿಸಿದ್ದಾರೆ. ಈ ರಹಸ್ಯ ಕಾರ್ಯಾಚರಣೆಯ ಹಿಂದಿನ ಪ್ರಮುಖ ಶಕ್ತಿ ಮುಖ್ಯಮಂತ್ರಿಯೇ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಚಿವರ ಮೇಲೆ ನಿಯಂತ್ರಣ ಸಾಧಿಸಲು ರಹಸ್ಯ ಕಾರ್ಯಾಚರಣೆ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಹುಬ್ಬಳ್ಳಿಯಲ್ಲಿ 3,000 ಮಠದವರೆಗೆ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿಯವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರೈಸುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಮಂಡ್ಯನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದಡಿ ವಿಕಸಿತ ಭಾರತ ಸಂಕಲ್ಪ ಸಭೆ ಮತ್ತು ಸೇವಾ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ನಿರಂತರ ಜನಪರ ಆಡಳಿತ ಮತ್ತು ಜನ್ಮದಿನದ ಅಂಗವಾಗಿ ಕೋಲಾರ ನಗರದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿಯೂ ಸಹ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶಶಿಕಿರಣ್ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಜ್ಯೋತಿ ಯಾತ್ರೆಯನ್ನು ನಡೆಸಿದರು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026ರ ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಭವಿಷ್ಯ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ಹಣಕಾಸು ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿದೆ. ಜಾಗತಿಕ ನಾಯಕತ್ವ ಸಾಧಿಸುವ ಗುರಿ ತಮ್ಮದಾಗಬೇಕು ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026ರ ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿನ ನೀರಿನ ಪಾಠಗಳು ಎಂಬ ಅಧ್ಯಯನದ ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು.

0: ಡೇನಿಯಲ್ ಡಬ್ಲ್ಯೂ ಸ್ಮಿತ್, ನಿತಿನ್ ಬಸ್ಸಿ ಮತ್ತು ಪರಮ್ ಅಯ್ಯರ್ ರಚಿಸಿರುವಂತಹ ಹಾಗೂ ಜಿಎಂಯು ಗೇಟ್ಸ್ ಇಂಡಿಯಾ ಪ್ರಕಟಿಸಿರುವಂತಹ ಈ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮೀನಾ, ಪ್ರತಿಯೊಬ್ಬ ನಾಗರಿಕನಿಗೂ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸರ್ದಾರ್ ಅಣೆಕಟ್ಟು ಯೋಜನೆ ಮತ್ತು ನೀರು ಹಾಗೂ ನೈರ್ಮಲ್ಯ ನಿರ್ವಹಣಾ ಸಂಸ್ಥೆ ಮೂಲಕ ಗುಜರಾತ್ ನೀರಿನ ಕೊರತೆಯಿಂದ ಹೇಗೆ ಪಾರಾಯಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಅಧ್ಯಯನದ ಸಹ ಲೇಖಕರಾದಂತಹ ಪರಮೇಶ್ವರನ್ ಅಯ್ಯರ್ ಅವರು ಮಾತನಾಡಿ, ಗುಜರಾತ್ ಮತ್ತು ಭಾರತದ ಅನುಭವದಿಂದ ನೀರಿನ ಭದ್ರತೆಯ ಕುರಿತಂತೆ ಜಗತ್ತು ಪ್ರಮುಖ ಪಾಠ ಕಲಿಯಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ ಅನುಭವದಿಂದ ಪ್ರೇರಣೆ ಪಡೆದು ಜಲಜೀವನ್ ಮಿಷನ್, ಜಲಶಕ್ತಿ ಅಭಿಯಾನ, ನಮಾಮಿ ಗಂಗೆ ಮತ್ತು ಅಟಲ್ ಭೂ ಯೋಜನೆ ಸೇರಿದಂತೆ ಹಲವು ರಾಷ್ಟೀಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಾಡಿ ಮತ್ತು ಜನಪರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವಂತಹ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದ ಒಂದು ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2012 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಇದೇ 9 ದೇಶದಾದ್ಯಂತ ವಿಶ್ವ ಅಂಚೆ ದಿನ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12 ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಮತ್ತು 13 ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15 ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಯುಪಿಯು ಸಂಸ್ಥೆ ಜಾರಿಗೊಂಡ ಪ್ರಯುಕ್ತ ನಾವು 9 ವಿಶ್ವ ಅಂಚೆ ದಿನವನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 9 ನಂತರ ಉಳಿದಿರತಕ್ಕಂಥ 5-6 ದಿನಗಳನ್ನ ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಮಾಡ್ತಾ ಇದ್ದೇವೆ. ವಿವಿಧ ಸೇವೆಗಳನ್ನ ವಿವಿಧ ದಿನಗಳಲ್ಲಿ ನಾವು ಮಾರ್ಕ್ ಮಾಡಿ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15 ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಾರ್ವಜನಿಕ ವಲಯದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ನೀಡುತ್ತಾರೆ. ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೌಗಟಾಪುರ್ ಇವರನ್ನು ಮಾತನಾಡಿಸುತ್ತಾರೆ ಸಿದ್ದರಾಯಿ ಅನ್ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
5: ಸಿಕ್ಕಿಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
9: ಎರಡೊಂದು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಜ್ಞವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ನೀಡುತ್ತಾರೆ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೌಕಟಾಪುರ್. ಇವರನ್ನು ಮಾತನಾಡಿಸುತ್ತಾರೆ ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಡಾಕ್ಟರ್ ಶಿಲ್ಪಾ ಚೌಕಟಾಪುರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ನಮಗೆ ಈ ಹಿಂಗಾರು ಬೆಳೆಗಳಲ್ಲಿ ಇನ್ನೊಂದು ಪ್ರಮುಖವಾದ ಬೆಳೆ ಅಂದ್ರೆ ಕಡಲೆ ಅಂತ ಹೇಳ್ಬೋದು. ಈ ಕಡಲೆ ಬೆಳೆಯನ್ನು ಕುರಿತು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಶಿಲ್ಪಾ ಚೌಕಟಾಪುರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರಗಳು ಎಲ್ಲ ಆತ್ಮೀಯ ರೈತ ಬಾಂಧವರಿಗೂ ಹಾಗೂ ಆಕಾಶವಾಣಿ ವಿಜಯಪುರಕ್ಕೂ ನಮಸ್ಕಾರಗಳು.
1: ಮೊದಲೇದಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಹಿಂಗಾರು ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಕೊಡಿ.
2: ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡಿದ ಹಾಗೆ ಪ್ರಮುಖವಾದ ಹಿಂಗಾರಿ ಬೆಳೆಗಳು ಯಾವುವು ಅಂದರೆ, ಒಂದೇದು ನಮಗೆ ಕಡ್ಲಿ ಬರುತ್ತೆ. ಕಡ್ಲಿ ಅಂತಂದರೆ ಇದು ನಮಗೆ ದ್ವಿದಳ ಧಾನ್ಯ. ಅದಲ್ಲದೆ ಜೋಳ, ಹಿಂಗಾರಿ ಜೋಳ ಫೇಮಸ್ ವಿಜಯಪುರಕ್ಕೆಲ್ಲರಿಗೂ ಗೊತ್ತಿರುತ್ತೆ. ಅದು ನಮಗೇನಂತೀವಿ ಅಂತಂದರೆ ನಾವು ವಿಜಯಪುರ ಜೋಳನೇ ಅಂತ ಕರಿತೀವಿ. ಅದು ಒಂದು ಇಂಪಾರ್ಟೆಂಟು. ಇನ್ನೊಂದು ಯಾವುದು ಅಂತಂದರೆ ಕುಸುಬೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ನಮಗೆ ಕುಸುಬೆ

0: ಬೆಳೆಗೆ ಜಾಸ್ತಿ ಅಧಿಕ ಲಾಭ ಬರೋದ್ರಿಂದ ಅಥವಾ ಅದಕ್ಕೆ ರೇಟ್ ಜಾಸ್ತಿ ಇರೋದ್ರಿಂದ ಇವಾಗ ರೈತರು ಕುಸುಬೆ ಮತ್ತು ಕಡಲೆ ಬೆಳೆಗೆ ಜಾಸ್ತಿ ವಾಲುತ್ತಿದ್ದಾರೆ. ಸೊ ಇವತ್ತು ನಾವು ಹೇಳಲಕ್ಕೆ ಬಂದಿರೋದೇನು ಅಂತಂದ್ರೆ, ನಿಮಗೆ ಕಡಲೆ ಬೇಸಾಯ ಕ್ರಮಗಳ ಬಗ್ಗೆ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತೀನಿ ಎಲ್ಲ ರೈತ ಬಾಂಧವರಿಗೂ. ಸರ್,
1: ಮೇಡಮ್, ಈ ಕಡಲೆಯನ್ನು ಎರಡು ವಿಧಾನದಲ್ಲಿ ಬೆಳೀತಾ ಇದಾರೆ, ಈ ನೀರಾವರಿಯಲ್ಲಿಯೂ ಬೆಳೀತಾರೆ ಮತ್ತು ಕುಷ್ಕಿಯಲ್ಲಿ ಬೆಳೀತಾರೆ, ಈ ಎರಡರಲ್ಲಿ ಪ್ರಮುಖವಾಗಿ ಬೆಳಿಬಹುದು ಅಂತ ಹೇಳ್ತೀರಾ?
0: ಹಾಂ ಸರ್, ಏನು ಅಂತಂದ್ರೆ ಕಡಲೆನ ನೀರಾವರಿ ಅಂದ್ರೆ ಇವಾಗ ನಮ್ಗೆ ಇತ್ತೀಚಿನ ಗೊತ್ತಿದ ಹಾಗೆ ವಿಜಯಪುರ ಜಿಲ್ಲೆ ಏನಾಗ್ತಿದೆ ಅಂದ್ರೆ ನೀರಾವರಿ ಸೌಲಭ್ಯಗಳು ಜಾಸ್ತಿ ಆಗ್ತಿದೆ. ಸೊ ಇವಾಗ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ವರ್ಷ ನಾವು ನೋಡಿದ ಹಾಗೆ ಮಳೆ ಕಡಿಮೆ ಇರೋದ್ರಿಂದ ಜಾಸ್ತಿ ಏನು ರೈತರು ಬರ್ತಿದಾರಲ್ಲ, ಏನು ತೋಟಪಟ್ಟಿ ಅತ್ತೀವಲ್ಲ, ಆ ರೈತರೇ ನಮಗೆ ಜಾಸ್ತಿ ಬಂದು ಬೀಜವನ್ನು ಖರೀದಿ ಮಾಡ್ತಿದ್ದಾರೆ. ಸೊ ನಮ್ದು ವಿಜಯಪುರ ಜಿಲ್ಲೆಯಲ್ಲಿ ಕಡಲೆ ನೀರಾವರಿಯಲ್ಲೂ ಬೆಳೆಯಬಹುದು ಅಥವಾ ಕುಷ್ಕಿ ಭೂಮಿಯಲ್ಲಿನೂ ನಾವು ಅತ್ಯಂತ ಹೆಚ್ಚಿನ ಇಳುವರಿ ನಾವು ಎರಡು ಪಡೆಯಬಹುದು. ಸರ್,
1: ಮೇಡಮ್, ಇಲ್ಲಿ ನೀವು ಹೇಳ್ತಾ ಇದ್ರಿ ಈ ಕಡಲೆಯನ್ನ ನೀರಾವರಿಯಲ್ಲಿ ಬೆಳಿಬಹುದು ಮತ್ತು ಕುಷ್ಕಿಯಲ್ಲಿ ಕೂಡ ಬೆಳಿಬಹುದು ಅಂತೇಳಿ, ಈ ನೀರಾವರಿಗೂ ಮತ್ತು ಕುಷ್ಕಿಯಲ್ಲಿ ಬೆಳೆದಕ್ಕ ಯಾವುದು ಇಳುವರಿಯಲ್ಲಿ ಜಾಸ್ತಿ ಕೊಡ್ತದೆ ಅಂತ
0: ಸರ್?
1: ಹೇಳಿ.
0: ಯಾವುದೇ ಬೆಳೆ ಇರಲಿ, ನೀರಾವರಿ ಇತ್ತು ಸೌಲಭ್ಯ ಇತ್ತು ಅಂದ್ರೆ ಇಳುವರಿ ಜಾಸ್ತಿ ಬಂದೇ ಬರುತ್ತೆ ಸರ್. ಅದು ಯಾವುದೇ ಬೆಳೆ ಇರಲಿ, ಕಡಲೆ ಇರಲಿ, ಜೋಳ ಇರಲಿ. ಜೋಳ ನಾವು ಹೇಳ್ತೀವಿ ಹಿಂಗಾರಿ ಜೋಳ ಏನಂದ್ರೆ ಕುಷ್ಕಿಯಲ್ಲಿ, ಬಟ್ ನೀರು ಒಂದು ಅಥವಾ ಎರಡು ನೀರು ನಾವು ಕೊಟ್ಟಿವಿ ಅಂತಂದ್ರೆ ಸದ್ಯದ ಹಂತದಲ್ಲಿ ಯಾವುದೇ ಬೆಳೆ ಇದ್ರೂ ನೀರಾವರಿಯಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ತೆಗೆಯಬಹುದು.
1: ಅಂದ್ರೆ ನಾವು ಈ ಬೆಳೆಗೆ ತಕ್ಕಂತೆ ಅದಕ್ಕೆ ಅವಶ್ಯಕತೆ ಇರುವ ಸಮಯದಲ್ಲಿ
0: ನೀರಾವರಿ ಕೊಡುವ
1: ಸಂದಿಗ್ಧ
0: ಹಂತ ಅಂತೀವಿ ಸರ್ ಯಾವಾಗ್ಲೂ ನಾವು.
1: ಹೌದು,
0: ಸಂದಿಗ್ಧ ಹಂತದಲ್ಲಿ ಕೊಟ್ಟಿವಿ ಅಂತಂದ್ರೆ ಅವಾಗ ನಮ್ಗೆ ಇಳುವರಿ 10-15% ಜಾಸ್ತಿ ಆಗುತ್ತೆ.
1: ಮೇಡಮ್, ಅದೇ ರೀತಿ ಈ ಕಡಲೆ ಬೇಸಾಯ ಕ್ರಮಗಳ ಕುರಿತು ನಮ್ಮ ರೈತರಿಗೆ ಮಾಹಿತಿ
0: ಸರ್, ಮೊದಲೇದಾಗಿ ಇವತ್ತು ನಾ ಏನು ಮಾಡ್ತೀನಿ ಅಂದರೆ ನಮ್ಮ ರೈತ ಬಾಂಧವರಿಗೆ ಕಡಲೆಯಲ್ಲಿ ನೀರಾವರಿಯಲ್ಲಿ ಹೇಗೆ ಬೆಳೆಯಬಹುದು ಅಂತ ಹೇಳಿಕೊಡ್ತೀನಿ. ಏನು ಜಾಸ್ತಿ ಡಿಫ್ರೆನ್ಸ್ ಇರಂಗಿಲ್ಲ, ಸ್ವಲ್ಪ ನಮಗೆ ಬೇಕಾದ ಅಂತ ಏನು ಸಾಮಗ್ರಿಗಳು ಏನಿರುತ್ತಲ್ಲ ಸ್ವಲ್ಪ ಬೇರೆ ಬೇರೆ, ಪ್ರತಿ ಎಕರೆಗೆ ಹೇಳ್ಕೊತ ಹೋಗ್ತೀನಿ ಸ್ವಲ್ಪ ಬೇರೆ ಆಗುತ್ತೆ. ಮೊದಲೇದಾಗಿ ನೀರಾವರಿಗೆ ಹೇಳಬೇಕಂತಂದ್ರೆ ಬೀಜ ಎಷ್ಟು ಬೇಕಾಗುತ್ತೆ ಅಂದರೆ ಒಂದು ಪ್ರತಿ ಎಕರೆಗೆ ರೈತ 25 kg ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಫಸ್ಟಿಗೆ ಬೀಜ ನೋಡಿದ್ವಿ ನಾವು, ಬೀಜದ ಪ್ರಮಾಣ ಹೇಳಿದೆ ನಾನು 25. ಅದರಲ್ಲಿ ಬರುವಂಥ ಮುಖ್ಯವಾದ ತಳಿಗಳ ಬಗ್ಗೆ ಇವಾಗ ನಾನು ಹೇಳ್ತೀನಿ. ನಮ್ಮ ವಿಜಯಪುರ ಜಿಲ್ಲೆಗೆ ಶಿಫಾರಸು ಮಾಡೋ ತಳಿಗಳು ಯಾವಂದ್ರೆ ಅಣ್ಣಿಗೇರಿ 1 ಅಂತ ಎಲ್ಲರಿಗೂ ರೈತರು ಜಾಸ್ತಿ ಬೆಳೀತಾರೆ. ಆಮೇಲೆ JG11 ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅದಲ್ಲದೆ ಇವಾಗ ಏನು ಮಾಡ್ತಿದ್ದಾರೆ, BGD 111-1 ಅಂತ ಹೇಳಿ BGD 111-1 ಈ ಏನು ಅಂತಂದ್ರೆ ಇದು ಸ್ವಲ್ಪ ನೀರಾವರಿಗೆ ಒಗ್ಗುವಂಥ ಮತ್ತು ಮತ್ತೆ ಕುಷ್ಕಿಗೆ ಎರಡೂ ಬರುವಂಥ ತಳಿಯಾಗಿದೆ. ಈ ತಳಿಯ ಒಂದು ಮಹತ್ವ ಏನಿದೆ ಅಂತಂದ್ರೆ, ನಾವು ಏನು ಕಡಲೆಯಲ್ಲಿ ಸೊರಗು ರೋಗ ಅಥವಾ ಹುಸಿ ಹೈದು ಅಂತೀವಲ್ಲ, ಆ ಒಂದು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಸೊ ಇವು ನಮ್ಮಲ್ಲಿ ಸಿಗುವಂಥ ಒಂದು ತಳಿಗಳು, ಒಂದು ಅಣ್ಣಿಗೇರಿ 1, JG11 ಹಾಗೂ BGD 111-1 ಅಂತ ಈ ನಾವು ತಳಿಗಳನ್ನು ಶಿಫಾರಸು ಮಾಡಿದ ತಳಿಗಳನ್ನು ಬೆಳೆದ್ರೆ ರೈತರು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಅದು ಅಲ್ಲದೆ ಏನು ಅಂತಂದ್ರೆ, ಇವಾಗ ನಾನು ನಿಮ್ಗೆ ಬೀಜ ಹೇಳಿದೆ, ಅದಕ್ಕೆ ತಳಿಗಳು ಹೇಳಿದೆ, ಬಿತ್ತನೆಯ ಕಾಲ ಏನು ಅಂತಂದ್ರೆ ನಾವು ತಿಳ್ಕೊಬಹುದು. ಅಕ್ಟೋಬರಿಂದ ನವೆಂಬರ್ ತಿಂಗಳಲ್ಲಿ ನಾವು 2 ತಿಂಗಳಲ್ಲಿ ನಾವು ನಮ್ದು ಕಡಲೆ ಬೀಜವನ್ನು ಬಿತ್ತನೆಬಹುದು. ಆದ್ರೆ ಏನು ಅಂತಂದ್ರೆ, ಫಸ್ಟ್ 15 October ನಾವು ಬಿತ್ತನೆ ಮಾಡಿದ್ರೆ ನಮ್ಗೆ ಅದಕ್ಕೆ ಇಳುವರಿ ಬರುತ್ತೆ. ಅದಕ್ಕೆ ಅಂದ್ರೆ ಸಂದಿಗ್ಧ ಹಂತ ನಮ್ದು ಏನಂತಂದ್ರೆ, 2 ತಿಂಗಳಲ್ಲಿ ನಾವು ಬೆಳೆಯಬಹುದು, ಬಟ್ ಅತಿ ಹೆಚ್ಚು ಇಳುವರಿ ಬೇಕಂದ್ರೆ ಅಕ್ಟೋಬರ್ ಮೊದಲನೇ ಪಾಕ್ಷಿಕ ಅಂದ್ರೆ October 1-15 ನಾವು ಬಿತ್ತನೆ ಮಾಡಿ ಮುಗಿಸಿದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ.
1: ಅಂದ್ರೆ ಈ ಕಡಲೆ ಬೆಳೆಯಕ್ಕೆ ಸೂಕ್ತ ಸಮಯ ಅಕ್ಟೋಬರ್ ಅಂತ ಹೇಳ್ತಾರೆ.
0: ಅಕ್ಟೋಬರ್ ಸರ್, ಅಕ್ಟೋಬರಿಂದ ನವೆಂಬರ್ ಅಂತ ನಾವು ಬೆಳಿಬಹುದು ರೈತರು. ಈ ವರ್ಷ ಮಳೆ ಆಗ್ಲಿಲ್ಲ ಅಂತ ನಮ್ಮ October 15 ಮೇಲೆ ಆದ್ರೆ ಬೆಳಿಬಹುದು, ಬಟ್ ಅಧಿಕ ಇಳುವರಿ ತಕೋಬೇಕಂದ್ರೆ ನಾವು October 15 ನಮ್ಗೆ ಬಿತ್ತನೆ ಆಗಿರ್ಬೇಕು ಸರ್ ಅದು. ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ, ನಾವು ನಿಮ್ಗೆ ಬೀಜ ಹೇಳಿದ್ವಿ ಮತ್ತೆ ಬಿತ್ತುವ ಸಮಯ ಹೇಳಿದ್ವಿ. ಈಗ ರಾಸಾಯನಿಕ ಗೊಬ್ಬರ ಏನ್ ಹಾಕ್ಬೇಕು ಅಂತಂದ್ರೆ, ಎಷ್ಟು ಸಾರಜನಕ ಅಂತಂದ್ರೆ 10 kg, ರಂಜಕ 20 kg. ಅಂದ್ರೆ ಇವಾಗ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, 10 kg ಸಾರಜನಕ ಅಥವಾ 20 kg ರಂಜಕ ಹಾಕಬೇಕು ಅಂತಂದ್ರೆ, ನಿಮ್ಗೆ ಒಂದು ನಾವು DAP ಚೀಲ ಹೊಲಕ್ಕೆ ಹಾಕಿದಂದ್ರೆ ಅದರಲ್ಲಿ ಓನ್ಲಿ 46% ಮಾತ್ರ ಫಾಸ್ಫರಸ್ ಇರುತ್ತೆ, ಉಳ್ಕಿದ್ದೇನಿರುತ್ತೆ ಅಲ್ಲ ನಮ್ಗದು ಕ್ಯಾರಿಯಿಂಗ್ ಮೆಟೀರಿಯಲ್ ಅಂತೀವಿ. ಇದನ್ನ ನಾವು ಹಾಕಬೇಕಂದ್ರೆ ರೈತರು ಅಪ್ರಾಕ್ಸಿಮೇಟ್ಲಿ ಒಂದು ಬ್ಯಾಗ್ DAP ಚೀಲ ಹಾಕಿದ್ರೆ ಈಗ ನಮ್ಗೆ ನೀರಾವರಿಗೆ ಬೇಕಾದಂತ ನಾವು ಪೋಷಕಾಂಶಗಳನ್ನು ಒದಗಿಸಂಗ ಆಗ್ತೈತಿ. ಅದು ಅಲ್ಲದೆ ಇಂಪಾರ್ಟೆಂಟ್ ಏನು ರೈತರು ತಲೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ಫಸ್ಟ್ ಬೀಜೋಪಚಾರ ಮಾಡ್ಬೇಕು ಸರ್. ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡಬೇಕು.
1: ಮೊದಲು ನಾವು ಏನೇ ಮಾಡ್ಬೇಕಂದ್ರೆ
0: ಬೀಜೋಪಚಾರ ಮಾಡ್ಬೇಕು. ಹಾ, ಒಂದು ಫಸ್ಟ್ ತಳಿ ಇಂಪಾರ್ಟೆಂಟು, ತಳಿ ಆದ್ಮೇಲೆ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್ ಸರ್. ನಿಮ್ಗೆ ತಿಳಿದಿರೋ ಹಾಗೆ ಈ ವರ್ಷ ನಾವು ಎಲ್ನಿನೋ ಇಫೆಕ್ಟ್ ದಿಂದ ಏನಾಗ್ತಿದೆ ಅಂತಂದ್ರೆ, ನಮ್ಗೆ ಮಳೆ ಪ್ರಮಾಣ ಬಹಳ ಕುಂಠಿತ ಆಗಿದೆ, ಮತ್ತೆ ಅದಲ್ಲೇ ನಮ್ಮ ಭೂಮಿಯಲ್ಲಿ ಹಸಿ ಇಲ್ಲ ಜಾಸ್ತಿ ಬಿತ್ತನೆ ಮಾಡ್ಬೇಕಂದ್ರೆ. ಸೊ ಮೊನ್ನೆ ಒಂದು ವೀಕ್ ಬ್ಯಾಕ್ ಸ್ವಲ್ಪ ಮಳೆ ಸೈಕ್ಲೋನ್ ಇಫೆಕ್ಟ್ ಇಂದ ಮಳೆ ಆದ್ರೂ ಇವಾಗ ಏನ್ ಮಾಡ್ಬೇಕಂದ್ರೆ ರೈತರು, ಮೊದಲೇದಾಗಿ ಬರೋ ನಿರೋಧಕ ಬರುವಂಗ ಒಂದು ಸಿ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಅದು ಏನು ಅಂತಂದ್ರೆ, ಬರ ನಿರೋಧಕತೆ ಹೆಚ್ಚಾಗಿ ಮಾಡ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲೇದಾಗಿ 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ನಮ್ಮ ಈ ಒಂದು ಎಕರೆಗೆ ಬೇಕಾದಂತ ಬೀಜವನ್ನು ಅಂದ್ರೆ 25 kg ಬೀಜವನ್ನು ಏನ್ ಮಾಡ್ಬೇಕಾಗತ್ತಂದ್ರೆ, ನಾವು ಸರಿಸುಮಾರು 30 ನಿಮಿಷ ಅಂದ್ರೆ ಅರ್ಧ ತಾಸು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ನಾವು ನೆನೆಸಿಟ್ಟು ನೆಕ್ಸ್ಟ್ 7 ತಾಸು ಅಥವಾ 8 ತಾಸು ನೆರಳಿನಲ್ಲಿ ಒಣಸಿ ಬಿತ್ತನೆ ಮಾಡಬೇಕಾಗತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಂದ್ರೆ ನಾವು ಸುಣ್ಣ ಏನು ತಿಂತೀವಲ್ಲ ಸರ್, ಆ ಸುಣ್ಣನ 20 ಗ್ರಾಮ್

ಒಂದು ಲೀಟರ್ ನೀರಲ್ಲಿ 20 ಗ್ರಾಂ ಕಲಸಿ, ನೀಟಾಗಿ ಕಲಸಿ ಅದನ್ನು ಬೀಜವನ್ನು ನಾವು ಅದರಲ್ಲಿ 30 ನಿಮಿಷಗಳ ಕಾಲ ನೆನೆಸಬೇಕು. ನೆನೆಸಿ ಅದನ್ನು ನೆರಳಲ್ಲಿ 7 ರಿಂದ 8 ತಾಸು ಒಣಗಿಸ್ಬೇಕು. ಇದಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗಳೆ ಹೇಳಿದೆ, ನಮಗೆ ಈ ಕಡಲೆಗೆ ಬರುವಂಥ ಪ್ರಮುಖ ರೋಗ ಯಾವುದು ಅಂದರೆ ಸೊರಗು ರೋಗ ಅಥವಾ ಸಿಡಿ ಹೈ ರೋಗ ಅಂತೇವಿ. ಈ ರೋಗಕ್ಕೆ ನಾವು ರಾಮ ಮಾಡದಂತೆ ಏನಂದ್ರೆ ಉಪಯೋಗಿಸಬೇಕು ಅಂತಂದರೆ, ಟ್ರೈಕೋಡರ್ಮ ಅಂತ ಹೇಳಿ ಒಂದು ಜೈವಿಕ ಗೊಬ್ಬರ ಇರುತ್ತೆ. ಆ ಗೊಬ್ಬರವನ್ನು ನಾವು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಸರ್, ಇದನ್ನು ನಾವು ಲೇಪನ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ ಅಂದರೆ ನಾವು ಸಿಡಿ ರೋಗವನ್ನು ತಡಿಬೋದಾಗತ್ತೆ. ಸೊ ಅದಕ್ಕೆ ನಾವು ಮೊದಲೇದಾಗಿ ಏನು ಮಾಡಬೇಕು, ಬೀಜವನ್ನು ಕಠಿಣಗೊಳಿಸಬೇಕು ಇದರಿಂದ CaCl2 ಇಂದ ಅಂದರೆ ಸುಣ್ಣದಿಂದ. ಅದು ತದನಂತರ ಏನು ಮಾಡಬೇಕು, ನಾವು ಜೈವಿಕ ಗೊಬ್ಬರದ ಟ್ರೈಕೋಡರ್ಮಾವನ್ನು ನಾವು 2 ಗ್ರಾಂ ಪ್ರತಿ ಕೆಜಿಗೆ ನಾವು ಉಪಚರಿಸಿ, ಅದಲ್ಲದೇ ಮತ್ತೆ ನಿಮಗೆ ಗೊತ್ತಿರಬೇಕು ನಾವು ಕಡಲೆ ಏನು ಹೇಳ್ತೀವಿ ಅಂತಂದರೆ ದ್ವಿದಳ ಧಾನ್ಯ. ದ್ವಿದಳ ಧಾನ್ಯ ಒಂದು ಬ್ಯೂಟಿ ಏನಿರುತ್ತೆ ಅಂತಂದರೆ ಅದಕ್ಕೆ ನೈಸರ್ಗಿಕವಾಗಿ ಸಾರಜನಕವನ್ನು ಹೀರಿಕೊಂಡು ಸ್ಥಿರೀಕರಿಸಗೊಳಿಸುವಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಯಾವಾಗಲೂ ಏನು ಹೇಳ್ತಿದ್ರು ಅಂದರೆ ಬೆಳೆ ಪರಿವರ್ತನೆ ಮಾಡೋ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಯಾವಾಗಲೂ ದ್ವಿದಳ ಧಾನ್ಯ ಬೆಳೆಸ್ಬೇಕಂತ ಹೇಳ್ತೀವಿ. ಸೊ ಆ ದ್ವಿದಳ ಧಾನ್ಯದಲ್ಲಿ ಇರುವಂಥ ಕೆಪಾಸಿಟಿನ ನಾವು ಹೆಚ್ಚು ಮಾಡಬೇಕಂದ್ರೆ ರೈಸೋಬಿಯಂ ಅಂತೇಳಿ ಇನ್ನೊಂದು ಜೈವಿಕ

0: ಅದಲ್ದೇ ಮತ್ತೆ ನಿಮಗೆ ಗೊತ್ತಿರಬೇಕು, ನಾವು ಕಡಲೆ ಏನು ಹೇಳ್ತೀವಿ ಅಂತಂದ್ರೆ ದ್ವಿದಳ ಧಾನ್ಯ. ದ್ವಿದಳ ಧಾನ್ಯ ಒಂದು ಬ್ಯೂಟಿ ಏನಿರುತ್ತೆ ಅಂತಂದ್ರೆ ಅದಕ್ಕೆ ನೈಸರ್ಗಿಕವಾಗಿ ಸಾರಜನಕವನ್ನು ಹೀರಿಕೊಂಡು ಸ್ಥಿರೀಕರಿಸಗೊಳಿಸುವಂತ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಏನ್ ಹೇಳ್ತಿದ್ರು ಅಂದ್ರೆ ಬೆಳೆ ಪರಿವರ್ತನೆ ಮಾಡೋ ಟೈಮಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಯಾವಾಗ್ಲೂ ದ್ವಿದಳ ಧಾನ್ಯ ಬೆಳೆಸ್ಬೇಕು ಅಂತ ಹೇಳ್ತೀವಿ. ಸೊ ಆ ದ್ವಿದಳ ಧಾನ್ಯದಲ್ಲಿ ಇರುವಂತ ಕೆಪಾಸಿಟಿನ ನಾವು ಹೆಚ್ಚು ಮಾಡಬೇಕಂದ್ರೆ ರೈಸೋಬಿಯಂ ಅಂತ ಹೇಳಿ ಇನ್ನೊಂದು ಜೈವಿಕ ಗೊಬ್ಬರ ಇರುತ್ತೆ. ಆ ಜೈವಿಕ ಗೊಬ್ಬರ ಮತ್ತು PSP ಫಾಸ್ಫರಸ್ ಸೊಲಿಬೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ರಂಜಕ ಕರಗಿಸುವ ಜೀವಾಣು. ಪ್ರತಿ ಇವನ ಹೇಳಿದ್ನಲ್ಲ 25 kg ನೀವು ಏನು ಬೀಜ ತಗೊಂತೀರ ಅದಕ್ಕೆ ಪ್ರತಿ 25 kg ನಾವು 500 g ಅರ್ಧ ಕೆಜಿ ರೈಸೋಬಿಯಂ ಮತ್ತು ಅರ್ಧ ಕೆಜಿ ಫಾಸ್ಫರಸ್ನ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಹೇಗೆ ಮಾಡಬೇಕಂದ್ರೆ ಫಸ್ಟ್ ನಾ ಹೇಳಿದ್ನಲ್ಲ ನಿಮಗೆ ಬೀಜೋಪಚಾರ ನಾವು ಬೀಜವನ್ನು ಕಠಿಣಗೊಳಿಸ್ಕೋಬೇಕು CSALT. ಅದಾದ್ಮೇಲೆ ಏನು ಮಾಡಬೇಕು ಟ್ರೈಕೋಡರ್ಮ ಮಾಡ್ಕೋಬೇಕು. ಅದಾದ್ಮೇಲೆ ಏನು ಮಾಡ್ಬೇಕಾದ್ರೆ ಈ ರೈಸೋಬಿಯಂ PSPನ ನಾವು 500 g 500 g ಅಂದರೆ 1 kg ಆಗುತ್ತೆ ಎರಡು ಕೂಡ. ಅದು ಮೇಲ್ಗಡೆ ಪೌಡರ್ ಸಿಂಪಡಣೆ ಮಾಡಿ ಸ್ವಲ್ಪ ಚಿಮ್ಕು ನೀರಲ್ಲಿ ನೀರು ಚಿಮ್ಕಿಸಿ ಅದನ್ನು ನೀಟಾಗಿ ಲೇಪನ ಮಾಡಬೇಕು, ನೆರಳಲ್ಲೇ ಒಣಗಿಸ್ಬೇಕು. ಯಾವುದೇ ಬೀಜೋಪಚಾರ ಮಾಡಲಿ ನಾವು ಜೈವಿಕ ಗೊಬ್ಬರದಿಂದ. ದಯವಿಟ್ಟು ರೈತ ಬಾಂಧವಲ್ಲಿ ಒಂದು ಮನವಿ ಏನು ಅಂತಂದರೆ ದಯವಿಟ್ಟು ನೀವು ಅದನ್ನು ನೆರಳಲ್ಲೇ ಒಣಗಿಸ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ನಾವು ಜೈವಿಕ ಗೊಬ್ಬರ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಮಾಡಿದ್ವಿ ಅಂದ್ರೆ ಅದು ಸಾಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ
1: ಸೂರ್ಯನ ಕಿರಣಗಳು
0: ಬೀಳ್ಬಾರ್ದು ಸರ್. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ನೆರಳಲ್ಲಿ ಒಣಗಿಸಿ ಬಿತ್ತುವ ಪೂರ್ವದಲ್ಲಿ ಒಂದಿನ ಹಿಂದ್ಗಡೆ ಮಾಡಿ ಇಟ್ಕೊಂಡು ನಾವು ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡ್ಬೇಕಾದ್ರೆ ನಿಮ್ಗೆ ಏನು ಅಂತಂದ್ರೆ ಬಿತ್ತನೆ ಮಾಡ್ಬೇಕಿದ್ರೆ ನಾವು ಭೂಮಿಯನ್ನು ಹದಗೊಳಿಸ್ಬೇಕು. 2-3 ಬಾರಿ ನಾವು ಚಂದಾಗಿ ಉಳುಮೆ ಮಾಡಿ ಇನ್ನೊಂದು ಲಕ್ಷ ಇರ್ಬೇಕು. ಏನಂದ್ರೆ ನೀರಾವರಿಯಲ್ಲಿ ಬೆಳೆಯೋರು ಈ ವರ್ಷ 1 ಫೂಟ್ ಸಾಲಿಂದ ಸಾಲಿಗೆ ಬಿಡ್ಬೇಕು ಸರ್. ಆಮೇಲೆ ಕಾಳಿಂದ ಕಾಳಿಗೆ ಸಾಲಲ್ಲೇ ಕಾಳಿಂದ ಕಾಳಿಗೆ 8-10 cm ಬಿತ್ತೆ ನಾವು ಬಿತ್ತನೆ ಮಾಡ್ಬೇಕಾಗತ್ತೆ. ಅಂದಾದ್ಮೇಲೆ ಅಂತರ್ ಬೇಸಾಯ ಎಲ್ಲರಿಗೂ ಗೊತ್ತಿದೆ. ಅಂತರ್ ಬೇಸಾಯ ಅಂದ್ರೆ ಹಿಂಗಾರಿ ಬೆಳೆಯಲ್ಲಿ ಅಥವಾ ಖುಷ್ಕಿ ಬೆಳೆಯಲ್ಲಿ ನಾವು ಏನಾದ್ರೂ ಬೆಳಿತಿದ್ವಿ ಅಂತಂದ್ರೆ ಮೇಲಿಂದ ಮೇಲೆ ನಾವು ಇಂಟರ್ ಕಲ್ಟಿವೇಷನ್ ಅಂತಂದ್ರೆ ಅಂತರ್ ಬೇಸಾಯ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಕಳೆ ನಿಯಂತ್ರಣ ಮಾಡಬಹುದು, ಅದಲ್ಲದೆ ನಾವು ನೀರನ್ನ ಹಿಡಿದಿಟ್ಟುಕೊಳ್ಳಬಹುದು, ಆವಿಯಾಗದಂತ ಇರುವ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು ಸರ್. ಒಂದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇವಾಗ ನಾವು ಏನಾದ್ರೂ ಕೆಮಿಕಲ್ ಅಂದ್ರೆ ಹರ್ಬಿಸೈಡ್ ಏನಾದ್ರೂ ಯೂಸ್ ಮಾಡೋರು ಇದ್ವಿ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಬಿತ್ತನೆ ದಿನ ಅಥವಾ ಬಿತ್ತಿದ ಮರದಿನ ಸರ್ ಅಂದ್ರೆ ಬಿತ್ತಿದ ದಿನ ಅಥವಾ ಮರದಿನ ಪೆಂಡಿಮಿಥಲಿನ್ ಅಂತ ಹೇಳಿ ಒಂದು ನಮ್ಗೆ ಹರ್ಬಿಸೈಡ್ ಸಿಗತ್ತೆ. ಆ ಹರ್ಬಿಸೈಡ್ನ ನಾವು ಪ್ರತಿ ಲೀಟರ್ ನೀರಲ್ಲಿ ಅಂದ್ರೆ 1.3 liter ಆ ಒಂದು ಎಣ್ಣೆಯನ್ನು ಏನ್ ಮಾಡ್ಬೇಕು ಅಂದ್ರೆ 300 liter ನೀರಲ್ಲಿ ಕರಗಿಸಿ ಸಿಂಪಡಣೆ ಮಾಡಿದ್ರೆ ನಾವು ಈಸಿಯಾಗಿ ಕಳೆಯನ್ನು ಹತೋಟಿ ಮಾಡಬಹುದು. ಇವಾಗ ನಾವು ಎಲ್ಲಿವರೆಗೂ ಹೇಳಿದ್ವಿ ಅಂದ್ರೆ ನೀರಾವರಿಗೆ ಹೇಳಿದ್ವಿ. ಸೇಮ್ ಖುಷ್ಕಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಬಿತ್ತನೆ ಬೀಜ ಎಷ್ಟು ತಗೋಬೇಕು ಅಂತಂದ್ರೆ 20 kg ತಗೋಬೇಕಾಗತ್ತೆ. ಇಲ್ಲಿ 25 kg ತಗೊಂಡಿದ್ವಿ ನೀರಾವರಿಯಲ್ಲಿ, ಇಲ್ಲಿ ಏನ್ ಮಾಡ್ಬೇಕಾದ್ರೆ 20 kg ನಾವು ಖುಷ್ಕಿಯಲ್ಲಿ ಡಿಫ್ರೆನ್ಸ್ ಸರ್ ವ್ಯತ್ಯಾಸ ಆಗತ್ತೆ. ಯಾಕಂತಂದ್ರೆ ಸರ್ ನಾವು ಇದರಲ್ಲಿ 30 cm 1 ಫೂಟ್ ಹೇಳ್ತೀವಿ ಬಿತ್ತುವಕ್ಕೂ ಸಾಲಿಂದ ಸಾಲಿಗೆ. ಅದೇ ನಾವು ಖುಷ್ಕಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ 45 cm ಅಂದ್ರೆ 1.5 ಫೂಟ್ ಹೇಳ್ತೀವಿ. ಅಂತರ ವ್ಯತ್ಯಾಸ ಬೀಜ ಆಗತ್ತೆ. ಮತ್ತೆ ಅದು ಅಲ್ಲದೆ ಏನಾಗತ್ತೆ ಅಂತಂದ್ರೆ ನಮ್ಗೆ ಜಾಸ್ತಿ ಸಾಲ್ ಬಿಡೋದ್ರಿಂದ ನಮ್ಗೆ ಅಲ್ಲಿ ಇದ್ರ ಸಂಖ್ಯೆ ಕಡಿಮೆ ಆಗತ್ತೆ. ಸೊ ಅದು ಅಲ್ಲದೆ ಈ ವರ್ಷ ರೈತರು ಆಲ್ಮೋಸ್ಟ್ ಆಗಿ ಎಲ್ಲರನ್ನು ನೀವು 45 cm ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ನಮ್ಗೆಲ್ಲ ಮಳೆ ಕಡಿಮೆ ಅಭಾವ ಇರೋದ್ರಿಂದ ಮಾಯಿಶ್ಚರ್ ಕಡಿಮೆ ಇರೋದ್ರಿಂದ ಆದಷ್ಟು ಕಡಿಮೆ ನಾವು ಏನಂತಂದ್ರೆ ಪ್ಲಾಂಟ್ ಪಾಪ್ಯುಲೇಷನ್ ಮೇಂಟೈನ್ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಇದು ಒಂದು ಇವಾಗ ಖುಷ್ಕಿ ಮತ್ತು ನೀರಾವರಿ ಒಂದು ಬೀಜದಾಯ್ತು. ಇನ್ನೊಂದು ಏನಂದ್ರೆ ಗೊಬ್ಬರ. ಗೊಬ್ಬರ ಎಷ್ಟು ಕೊಡಬೇಕು ಅಂದ್ರೆ ಸಾರಜನಕಕ್ಕೆ ನಾವು ಓನ್ಲಿ 4 kg ಕೊಡಬೇಕು. 4 kg ಅಷ್ಟೇ ಸರ್
1: ಒಂದ್ ಎಕರೆಗೆ
0: ಸರ್. ಮತ್ತೆ ಏನಂದ್ರೆ ರಂಜಕ ಅಂದ್ರೆ 10 kg ಅಪ್ರಾಕ್ಸಿಮೇಟ್ಲಿ. ನಾವು ಒಂದೀಗ ರೈತರ ಭಾಷೆಯಲ್ಲಿ ಮಾತಾಡೋದಾದ್ರೆ 1/2 ಚೀಲ DAP ಸಾಕು ನಮ್ಗೆ 1 ಎಕರೆಗೆ ಸರ್. ಬಟ್ ನಮ್ಮ ರೈತರು ಏನ್ ಮಾಡ್ತಾರೆ, 1 DAP 2 DAP ಕೊಡ್ಕೊಂತ ಹೋಗ್ತಾರೆ. ಬಟ್ ನಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ 1/2 ಚೀಲ ಮಾತ್ರ ನಾವು ಕೊಟ್ರೆ ನಾವು ಈ ವರ್ಷ ಏನ್ ಮಾಡ್ಬೇಕಂದ್ರೆ ಇಂಥ ಬರ ಪರಿಸ್ಥಿತಿಯಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೇಕಾದ ಒಂದು ಅಂಶ ಇದು.
1: ಅದ್ರ ಜೊತೆಗೆ ನಾವು ಸಾವಯವ ಗೊಬ್ಬರ ಕೂಡ ಯೂಸ್ ಮಾಡಬಹುದಲ್ಲ ಮೇಡಮ್?
0: ಸಾವಯವ ಗೊಬ್ಬರ ಏನಾಗುತ್ತೆ ಅಂದ್ರೆ ಸರ್, ನಾವು ಇವಾಗ ಸಾವಯವ ಗೊಬ್ಬರ ಯೂಶುವಲ್ ನಾವು ಹಿಂಗಾರಿ ಬೆಳೆಗಳಿಗೆ ಕಡಿಮೆ ಹೇಳ್ತೀವಿ. ಯಾಕಂದ್ರೆ ನಾವು ಮುಂಗಾರಿ ಬೆಳೆಯಲ್ಲಿ ಏನಾಗ್ತೀವಿ, ಪೂರ್ವ ಮುಂಗಾರು ಬಿತ್ತು ಪೂರ್ವದಲ್ಲೇ ಏನ್ ಹೇಳ್ತೀವಿ ಅಂದ್ರೆ ಪ್ರತಿ ಯಾವುದೇ ಬೆಳೆ ಇರಲಿ ಪ್ರತಿ ಒಂದು ಎಕರೆಗೆ 5-8 tons ಪರ್ ಹೆಕ್ಟರ್ ಏನಂತ ಹೇಳ್ತೀವಿ ಅಂತಂದ್ರೆ ನಾವು ತಿಪ್ಪೆ ಗೊಬ್ಬರ ಹಾಕ್ರಿ ಅಥವಾ 2.5 ton ನೀವು ಎರೆಹುಳ ಗೊಬ್ಬರ ಅಂತ ಹಾಕ್ತೀವಿ. ಈ ಪರಿಸ್ಥಿತಿಯಲ್ಲಿ ಇವಾಗ ಹಾಕಿದ್ರು ಮಳೆ ಇಲ್ಲಲ್ಲ, ಅದಕ್ಕೆ ಅದು ಯುಟಿಲೈಸೇಷನ್ ಆಗಂಗಿಲ್ಲ ಸರ್, ವೇಸ್ಟ್ ಆಗೋ ಚಾನ್ಸಸ್ ಇರೋದ್ರ ಇವರು ನಾವು ರಸಗೊಬ್ಬರಕ್ಕೆ ಹೋಗ್ಬೋದು. 1 chili DAP ನೀರಾವರಿ ಇದ್ದವರು, 1/2 chili DAP ನಾವು ಖುಷ್ಕಿ ಇರೋರಿಗೆ ಹೋಗ್ಬೇಕು. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂದ್ರೆ ಸರ್ ಆಸ್ಪೆಕ್ಟ್ ನಾವು ಇದರಲ್ಲಿ ಕಡಲೆ ಬೆಳೆಯಲ್ಲಿ ದಯವಿಟ್ಟು ಎಲ್ಲ ರೈತರು ಗಮನ ಏನ್ ಕೊಡ್ಬೇಕಂದ್ರೆ ಕುಡಿ ಚುಟ್ಬೇಕು ಸರ್. ಕಡ್ಲೆಯಲ್ಲಿ ಕುಡಿ ಚೂಟಿದ್ರೆ ಮಾತ್ರ ಏನಾಗುತ್ತೆ ಅಂತಂದ್ರೆ ನಮ್ಗೆ ಜಾಸ್ತಿ ಬ್ರಾಂಚಸ್ ಆಗುತ್ತೆ, ಪಡ್ಲು ಒಡಿಯುತ್ತೆ. ಪಡ್ಲು ಒಡಿಯುತ್ತೆ ಅಂದ್ರೆ ಕೌಲುಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಪ್ರತಿ ಒಂದು ಗಿಡಕ್ಕೆ ನಮ್ಗೆ ಕಾಳುಗಳ ಸಂಖ್ಯೆ ಅಂದ್ರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಅಫ್ಕೋರ್ಸ್ ಇಳುವರಿ ಹೆಚ್ಚಿಗೆ ಬರುತ್ತೆ. ಸೊ ಈ ಆಪರೇಷನ್ ಯಾವಾಗ ಮಾಡ್ಬೇಕು ಅಂದ್ರೆ ಈ ಒಂದು ನಾವು ಕಲ್ಚರಲ್ ಪ್ರಾಕ್ಟೀಸ್ ಯಾವಾಗ ಮಾಡ್ಬೇಕಾದ್ರೆ 35-40 ದಿನಗಳ ನಂತರ ಬಿತ್ತಿದ 35-40 ದಿನಗಳ

0: ನಂತರ ನಾವು ಏನು ಮಾಡಬೇಕು ಅಂತಂದರೆ ಈ ಕುಡು ಚೂಟೋದ್ರಿಂದ ನಮಗೆ ಅಧಿಕ ಇಳುವರಿ ನಾವು ತೆಗೆಯುವಲ್ಲಿ ಸಹಾಯ ಆಗುತ್ತೆ ಸರ್. ಇದು ಎರಡು ಮೇಜರ್ ಇಂಪಾರ್ಟೆಂಟ್
1: ಓಕೆ
0: ಇದರಲ್ಲಿ.
1: ಮೇಡಮ್, ಈಗ ತಾವು ಕುಡಿ ಚೂಟೋದು ಕವಲುಗಳ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಹೇಳ್ತಾ ಇದ್ದೀವಿ,
0: ಹಾಂ ಸರ್.
1: ಇವುಗಳನ್ನು ನಾವು ಮೊದಲು ಮಾಡೋಕ್ಕಿಂತ ಮುಂಚೆ ಏನಾದರೂ ನಾವು ಅದಕ್ಕೆ ಸ್ಪ್ರೇ ಅದು ಏನಾದರೂ ಮಾಡಬೇಕಾ?
0: ಕುಡಿ ಚೂಟಕ್ಕೆ ಮುಂಚೆ ಏನು ಬರಂಗಿಲ್ಲ ಸರ್. ಯೂಶ್ವಲಿ ಏನಾಗುತ್ತೆ ಅಂದರೆ ಕಾಯಿ ಕೊರಕ ಏನಾಗುತ್ತೆ ಅಂತಂದರೆ ಯೂಶ್ವಲಿ ನಮಗೆ ಕಾಯಿ ಕಟ್ಟದ ಮೇಲೆ ಬರುತ್ತೆ, ಅವಾಗ ಸಿಂಪಡಣೆ ಮಾಡಬೇಕು. ಈಗ ಫಸ್ಟ್ ಕುಡಿ ಚೂಟದಲ್ಲಿ ನಮ್ಮ 35-40 ದಿನಗಳು ಯಾವ ಜಾಸ್ತಿ ನಮಗೆ ಹೂವುಗಳು ಅದೇ ಜಸ್ಟ್ ಬಿಡಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಇರಂಗಿಲ್ಲ ಕುಡಿ ಚೂಟದಾದ್ಮೇಲೆ. ಆಮೇಲೆ ಹೂ ಕಟ್ಟು ಟೈಮಿಗೆ ಮತ್ತೆ ದೆನ್ ಪಾಡ್ ಫಿಲ್ಲಿಂಗ್ ಸ್ಟೇಜ್ ಅಂತೀವಿ ನಾವು, ಕಾಯಿನ ಕಟ್ಟು ಸ್ಟೇಜ್ಗೆ. ಅವಾಗ ಏನು ಮಾಡಬೇಕಂದ್ರೆ ಚಿಕ್ಪಿ ಮ್ಯಾಜಿಕ್ ಅಂತ ಇದೆ, ರಾಯಚೂರು ಯೂನಿವರ್ಸಿಟಿಯಿಂದ ರಿಲೀಸ್ ಆಗಿದ್ದು ಅಂತ ಒಂದು ನ್ಯೂಟ್ರಿಯಂಟ್ ಒಂದು ಸೊಲ್ಯೂಷನ್ ಇದೆ ಸರ್. ಅದನ್ನು ನಾವು ತಗೊಂಡು ಪ್ರತಿ ಅಂದರೆ 0.8 ಗ್ರಾಮ್ ಅಂತ ಹೇಳ್ತೀವಿ, 8 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂಗಳು ಉದುರಂಗಿಲ್ಲ. ದೆನ್ ಏನಂದ್ರೆ ಫಿಲ್ಲಿಂಗ್ ಅಂತ ಗಟ್ಟಿತನ ಆಗತ್ತಲ್ಲ, ಏನು ಕಾಳುಗಳು ತುಂಬ್ತಾವಲ್ಲ, ಆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನಮ್ಗೆ ಸಿಗಕ್ಕೆ ಆಗಲಿಲ್ಲ ಅಂತಂದ್ರೂ ನಾವು ಪ್ರತಿ ಏನು ಅಂತಂದರೆ 2%ಅಲ್ಲಿ 99 ಅಂತ ಸಿಗುತ್ತೆ, 19:19 ಗೊಬ್ಬರ. ಇದನ್ನು ನಾವು ನೀರಲ್ಲಿ ಕರಗಿಸಿ ಅಂದರೆ 1 ಲೀಟರ್ ನೀರಿಗೆ 20 ಗ್ರಾಮನ್ನು ನಾವು ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ.
1: ಅದೇ ರೀತಿ ಈ ಕಡಲೆಯಲ್ಲಿ ಕೀಟಗಳ ಬಾಧೆ ಇರ್ತದೆ, ಅದರ ಜೊತೆಗೆ ಈ ರೋಗಗಳು ಕೂಡ ಬರ್ತಾ ಇರ್ತಾವೆ. ಈ ನಮ್ಮ ಕಡಲೆಗಳಿಗೆ ಯಾವ ರೋಗ ಬಂತು, ಯಾವ ಕೀಟಗಳು ಬರ್ತಾವೆ, ಮತ್ತು ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ನಮ್ಮ ರೈತರಿಗೆ ಹೇಳ್ತೀರಿ?
0: ಮೊದಲೇದಾಗಿ ಏನು ಅಂತಂದರೆ ಹಿಂಗಾರಿ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಇರುತ್ತೆ, ಮುಂಗಾರಿ ಹೋಲಿಸಿದ್ರೆ ನಾವು ಕಡಿಮೆ ಇರುತ್ತೆ. ಅದರಲ್ಲಿನೂ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ 1 ಅಕ್ಟೋಬರ್ ಇಂದ 1 ನವೆಂಬರ್ಗೆ ಬಂದ್ಬಿಡುತ್ತೆ, ಆಮೇಲೆ ಮಳೆನೇ ಪ್ರಮಾಣ ಕಡಿಮೆ ಇರುತ್ತೆ. ಸೊ ನಮ್ಗೆ ರೈತ ಬಾಂಧವರಿಗೆ ಬಾಧಿಸುವ ಒಂದು ಇಂಪಾರ್ಟೆಂಟ್ ಕೀಟ ಯಾವುದು ಅಂದರೆ ಕಾಯಿ ಕೊರಕ. ಅದು ನಮಗೆ ತೊಗರಿಯಲ್ಲೇನೂ ಆಗ್ಬೋದು ಅಥವಾ ನಮಗೆ ಹಿಂಗಾರಿಯಲ್ಲಿ ಕಡಲೆಯಲ್ಲಿ ಆಗ್ಬೋದು. ಏನು ಮಾಡಬೇಕು ಅಂತಂದರೆ ನಾವು ರೈತರು ಫಸ್ಟಿಗೆ ಏನು ಬಿತ್ತಿರ್ತೀವಲ್ಲ ಕಡಲೆನ, ಬಿತ್ತೋರಲ್ಲಿ 1 20 ಗ್ರಾಮ್ ಅಪ್ರಾಕ್ಸಿಮೇಟ್ ಒಂದು 20-50 ಗ್ರಾಮ್ ಒಂದು ಹಿಡಿಯಷ್ಟು ನಾವು ಅದರಲ್ಲಿ ಜೋಳನ ಮಿಕ್ಸ್ ಮಾಡಿ ಬಿತ್ತಿದ್ರೆ ಏನಾಗುತ್ತೆ ಅಂದರೆ ಸರ್, ನಾವು ಲೈವ್ ಬರ್ಡ್ ಪರ್ಚ್ ಸೈಂಟಿಫಿಕ್ ಆಗಿ ಏನು ಹೇಳ್ತೀವಿ ಅಂದರೆ ಲೈವ್ ಬರ್ಡ್ ಪರ್ಚ್ ಅಂತಂದರೆ ಇವಾಗ ಎತ್ತರ ಇರುತ್ತೆ, ಇವಾಗ ಕಡಲೆ ಚಿಕ್ಕ ಗಿಡ ಇರುತ್ತೆ, ಅದೇ ನಮಗೆ ಜೋಳ ಏನೋ ಎತ್ತರ ಗಿಡ ಇರೋದ್ರಿಂದ ಪಕ್ಷಿಗಳು ಬಂದು ಅಲ್ಲಿ ಕುಂತು ಅಂತಂದರೆ ಇದು ಏನೋ ಹೆಲ್ಕೋರ್ಪ ಅಂತಂದರೆ ಕಾಯಿ ಕೊರಕ ಏನು ಹೇಳಿದ್ನಲ್ಲ ಅದೇನೋ ಕೀಟಲ್ಲ ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಸರ್. ಅದಕ್ಕೆ ನಾವು ಲೈವ್ ಬರ್ಡ್ ಪರ್ಚ್ ಯಾವಾಗಲೂ ರೈತ ಬಂದರು ಅಂತ ತಿಳ್ಕೊಬೇಕು. ಬೇಗನೆ ನಾವು ಫಸ್ಟಿಗೆನೆ ನಾವು ಕೆಮಿಕಲ್ನ ಸಿಂಪಡಣೆ ಮಾಡಬಾರ್ದು. ನಮ್ಮಲ್ಲಿರುವಂಥ ಕಲ್ಚರಲ್ ಪ್ರಾಕ್ಟೀಸಸ್ನ ಅಂದರೆ ಇವಾಗ ಏನು ಹೇಳಿದ್ನಲ್ಲ ನಾನು, ಜೋಳದ ಬೀಜವನ್ನು ನಾವು ಮಿಕ್ಸ್ ಮಾಡಿ ಬಿತ್ತಿದ್ರೆ ಏನಾಗುತ್ತೆ ಅಂದರೆ ಒಂದು ಅಲ್ಲಿ ಬಂದ್ಗಡೆ ಮೇಲ್ಗಡೆ ಒಂದು ಹಕ್ಕಿ ಕುಂತು ಅಂದರೆ ಹಕ್ಕಿ ಏನು ಮಾಡುತ್ತೆ ಒಂದು ಕೀಟವನ್ನು ತಿನ್ನುತ್ತೆ, ಅಲ್ಲಿ ಒಂದು ಕೀಟಗಳು ಕಡಿಮೆ ಆಯಿತು. ಅದು ಅಲ್ಲದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಶೇರ್ ಚುಮ್ಮುರಿ ಅಂತೇವಲ್ರಿ, ಚುಮ್ಮುರಿ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಹೂ ಕಟ್ಟು ಟೈಮಿಗೆ ಅಥವಾ ಕಾಯಿ ಹಿಡಿತಿರ್ತಿತ್ತಲ್ಲ ಆ ಟೈಮಿಗೆ ಹೊಲದಲ್ಲೆಲ್ಲ ಚೆಲ್ ಬಿಟ್ಟು ಅಂದರೆ ಏನಾಗುತ್ತೆ, ಆ ಚುಮ್ಮುರಿ ತಿನ್ನೋಕ್ಕೆ ಹಕ್ಕಿ ಬರ್ತವೆ. ಆ ಹಕ್ಕಿ ಏನು ಮಾಡುತ್ತೆ ಅಂತಂದರೆ ನಮ್ಮಲ್ಲಿ ಇರುವಂಥ ಕೀಟವನ್ನು ತಿಂದು ಅದೊಂದು ಪ್ರಮಾಣವನ್ನು ಕಡಿಮೆ ಮಾಡಬಹುದು.
1: ಅಂದ್ರೆ ಈ ಜೋಳದ ದಂಟುಗಳನ್ನ ಹಾಕ್ಬೇಕು, ಅದ್ರ ಜೊತೆಗೆ ಮಂಡಕ್ಕಿ ಹಾಕಿದ್ರಂದ್ರೆ ಈ ಮಂಡಕ್ಕಿಗೆ
0: ತಿನ್ನಕ್ಕೆ ಆಕರ್ಷಣೆ ಆಗಕ್ಕೆ ಬರ್ತವೆ. ಅವಾಗ ತಿಂದ್ರೆ ಏನಾಗತ್ತೆ ಅಂದ್ರೆ ನಮ್ಗೆ ಜಾಸ್ತಿ ಕೆಮಿಕಲ್ ಹೊಡೆಯುವ ಅವಶ್ಯಕತೆ ಬರಂಗಿಲ್ಲ. ಅಷ್ಟು ಮೀರಿ ಆಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಸ್ಪ್ರೇ ಫ್ರೊಫೆನಫಾಸ್ ಅಂತ ಇರುತ್ತೆ, ಅದು 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿದ್ರೆ ಕೀಟವನ್ನು ಹತೋಟಿ ಮಾಡಬಹುದು. ಅದು ಅಲ್ಲದೆ ಇನ್ನೊಂದು ಏನು ಅಂದ್ರೆ ನೀಮ್ ಆಯಿಲ್ ಅಂತೀವಿ, ಬೇವಿನ ಎಣ್ಣೆ. ಅಂದ್ರೆ ಬೇವಿನ ಎಣ್ಣೆ ಇದೊಂದು ನೈಸರ್ಗಿಕವಾಗಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನಾವು ಬಳಸುವಂತ ಒಂದು ಪರಿಕರ ಆಗಿದ್ರಿಂದ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ ಬಳಸಿದ್ರೆ ಇದನ್ನ ನಾವು ಹತೋಟಿ ಮಾಡಬಹುದು. ಅದು ಅಲ್ಲದೆ ಲಾಸ್ಟಿಗೆ ಏನಾದ್ರೂ ಇಷ್ಟು ಮೀರು ಹತೋಟಿ ಆಗಲಿಲ್ಲ ಅಂತಾರೆ ಇಮಾಮೆಕ್ಟಿನ್ ಬಂಜೋವೇಟ್ ಅಂತ ಇರುತ್ತೆ, ಅದು ಅತಿ ಶಕ್ತಿಶಾಲಿಯುತವಾದ ಒಂದು ಒಂದು ಕೆಮಿಕಲ್. ಸೊ ಅದನ್ನ 0.2-0.5 ಗ್ರಾಮ್ ಸರ್, ಅಂದರೆ 4 ಲೀಟರ್ ನೀರಿಗೆ ಓನ್ಲಿ 1 ಗ್ರಾಮ್ ಮಾತ್ರ ಬಳಸ್ಬೇಕು ನಾವು. ಹೆಚ್ಚಿನದಾಗಿ ರೈತರು ಬಳಸಿದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅದಕ್ಕೆ ರಿಸರ್ಜೆನ್ಸ್ ಪವರ್ ಬರುತ್ತೆ. ಸೊ ಇಷ್ಟನ್ನು ಮಾಡಿದರೆ ನಮ್ಗೆ ಆರಾಮ್ಸೆ ನಾವು ನಮಗೆ ಹತೋಟಿನ ಮಾಡ್ಕೋಬಹುದು ಯಾವುದಂದ್ರೆ ಕಾಯಿ ಕೊರಕನ. ಅದು ಮೀರಾಗಿ ಇನ್ನೊಂದು ಇಂಪಾರ್ಟೆಂಟ್ ನಾವು ಅವಾಗಿಂದ ಹೇಳ್ತಿದ್ದೀನಿ ಪದೇ ಪದೇ ಹೇಳ್ತಿದ್ದೀನಿ, ಸೊರಗು ರೋಗ ಅಥವಾ ನಮ್ಗೆ ಏನಂದ್ರೆ ಸಿಡಿ ಹೈದು ಅಂತ ನಮ್ದು ವಿಜಯಪುರ ಭಾಷೆಯಲ್ಲಿ ಮಾತಾಡ್ತೀವಿ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾವು ಬಂದ ತಕ್ಷಣ ಇದನ್ನ ಆಲ್ರೆಡಿ ಹೇಳಿದೆ ನಾನು, ಸಿ ಟ್ರೀಟ್ಮೆಂಟು ಟ್ರೈಕೋಡರ್ಮಾದಿಂದ ಮಾಡಿದ್ರೆ ಇದಕ್ಕೆ ನಾವು ಹತೋಟಿ ಮಾಡ್ಬೋದು. ಅದು ಅಲ್ಲದೆ ಜಾಸ್ತಿ ಕಾಣ್ತು ಅಂದ್ರೆ ಇವಾಗ ಕಂಟಿನ್ಯೂ ಆಗಿ ಡ್ರೈ ಪೀರಿಯಡು ಅಥವಾ ಕಂಟಿನ್ಯೂ ಆಗಿ ಮಳೆ ಆದ್ರೆ ಏನಾಗುತ್ತೆ, ಇದು ಸೊರಗು ರೋಗ ಬರುತ್ತೆ ಸರ್. ಅವಾಗ ಬಂದಾಗ ಏನು ಮಾಡೋದು, ಎಲ್ಲೆಲ್ಲೆಲ್ಲಿ ನಮ್ಗೆ ಕಾಣತ್ತಲ್ಲ ಅದು ಸೊರಗು ರೋಗ ಬಾಧೆ ಕಂಡು ಬರುತ್ತಲ್ಲ, ಅಲ್ಲಿ ಅದನ್ನ ಡ್ರೆಂಚ್ ಮಾಡಬೇಕು. ಕಾರ್ಬನ್ ಡೈಸಿಮ್ ಅಂತ ಹೇಳಿ ಒಂದು ನಮಗೆ ಕೆಮಿಕಲ್ ಸಿಗುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಹಾಕಿ ಅಲ್ಲಿನೇ ಅದಕ್ಕೆ ಏನು ಬಡ್ಡಿ ಇರುತ್ತಲ್ಲ ಆ ಬಡ್ಡಿಗೆ ಪೋರ್ ಮಾಡ್ಬೇಕಾಗತ್ತೆ. ನಾವು ಇದನ್ನ
1: ಅಂದ್ರೆ ಮೇಲ್ಗಡೆ ಸಿಂಪಡಣೆ
0: ಮಾಡ್ಬಾರ್ದು, ಬಡ್ಡಿಗೆ ಹಾಕಿದ್ರೆ ಹೋಯ್ತು ಅಂತಂದ್ರೆ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಬೇರೆ ಶಕ್ತಿ ಬರುತ್ತೆ. ಅದು ಅಲ್ಲದೆ ಆ ಒಂದು ನಾವು ಸೊರಗು ರೋಗವನ್ನು ಹತೋಟಿ ಮಾಡಬಹುದು.
1: ಈ ಸೊರಬು ರೋಗ ಒಂದು ಗಿಡಕ್ಕೆ ಬಂತಂದ್ರೆ ಅದ್ರ ಮಗ್ಳಿಗೆ ಗಿಡಕ್ಕೂ ಹತ್ಬೋದಲ್ಲ ಮೇಡಮ್?
0: ಸರ್, ಹತ್ತಬಹುದು ಅಥವಾ ನಾವು ಬೇಗನೆ ಟ್ರೀಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಅದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏನಿದೆ ಡ್ರೆಂಚಿಂಗ್ ಸುತ್ತಮುತ್ತಲು ನಾವು ಡ್ರೆಂಚ್ ಮಾಡಿಬಿಟ್ಟಿವಿ ಅಂದ್ರೆ ಅದಕ್ಕೆ ನಿರೋಧಕ ಶಕ್ತಿನ ನಾವು ಕೊಟ್ಟಂಗೆ ಆಗುತ್ತೆ. ಆದಷ್ಟು ರೈತರು ಏನು ತಲೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ ಪ್ರತಿ ವರ್ಷ ಅದ್ರ ಮೇಲೆ

0: ಅದೇ ಒಂದೇ ತಳಿ ಬೆಳೆದ್ಬಾರ್ದು. ಈ ವರ್ಷ ನಾವು ಅಣ್ಣಿಗೇರಿ ಬರೆದ್ರೆ ನೆಕ್ಸ್ಟ್ ಟೈಮ್ JJ11 ಬೆಳಿಬೇಕು, ಅಥವಾ ಈಗ ನಾ ಹೇಳಿದ್ನಲ್ಲ ನಿಮಗೆ BJD 3BL1-1 ಅಂತೇಳಿ, ಇದು ಸ್ವಲ್ಪ ಸೊರಗು ರೋಗಕ್ಕೆ ನಿರೋಧಕ ಶಕ್ತಿ ಇರೋದ್ರಿಂದ ಇದನ್ನು ಬೆಳೆದ್ರೆ ಆದಷ್ಟು ನಾವು ಈ ಸೊರಗು ರೋಗವನ್ನು ನಾವು ಹತೋಟಿಯಲ್ಲಿ ಮಾಡ್ಬೋದಾಗತ್ತೆ ಸರ್.
1: ಬೆಳೆ ಪರಿವರ್ತನೆ ಕೂಡ ಮಾಡ್ಬೋದು,
0: ಬೆಳೆ ಪರಿವರ್ತನೆ ಮಾಡಬೇಕು. ಯೂಶ್ವಲಿ ಏನು ಅಂತಂದ್ರೆ ನಾವು ಹಿಂಗಾರಿಗೆ ಈ ವರ್ಷ ಕಡಲೆ ಹಾಕಿದ್ರೆ ನೆಕ್ಸ್ಟ್ ಇಯರ್ ಜೋಳ ಹಾಕಬೇಕು, ಜೋಳ ಹಾಕಿದ್ರೆ ನೆಕ್ಸ್ಟ್ ಇಯರ್ ಏನು ಹಾಕಬೇಕು ಅಂದರೆ ಕುಸುಬೆ ಹಾಕಬೇಕು. ಅಂದರೆ ಪ್ರತಿ ವರ್ಷ ನಾವು ಬೇರೆ ಬೇರೆ ಬೆಳೆಯನ್ನು ಹಾಕೋಬೇಕು, ಹಿಂಗಾರಿಯಲ್ಲಾಗಲಿ ಮುಂಗಾರಿಯಾಗಲಿ. ಬೆಳೆ ಪರಿವರ್ತನೆ ಆಗೋದ್ರಿಂದ ನಮ್ಮದು ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುತ್ತೆ, ಹಾಗೂ ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ರೋಗ ಮತ್ತು ಕೀಟಗಳನ್ನು ನಾವು ಆರಾಮಸೆ ಇದನ್ನು ನಾವು ನಿಭಾಯಿಸ್ಬೋದಾಗತ್ತೆ ಸರ್. ನಾವು ಹೇಳಿದಂಥ ಎಲ್ಲ ಬೇಸಾಯ ಕ್ರಮಗಳನ್ನು ರೈತರು ಮಾಡಿದ್ರಂದ್ರೆ ನೀರಾವರಿ ಇಳುವರಿ ಎಷ್ಟು ಬರುತ್ತೆ ಅಂದರೆ 8-10 ಕ್ವಿಂಟಲ್ ತೆಗಿಬೋದು, ಅಥವಾ ನಾವು ಒಣ ಬೇಸಾಯದ್ರಿಂದ 3-4 ಕ್ವಿಂಟಲ್ ಈ ಎಲ್ಲ ಕ್ರಮಗಳನ್ನು ನಾವು ರೈತರು ತೆಗಿಬೋದು.
1: ತುಂಬ ಸಂತೋಷ ಮೇಡಮ್. ಅದೇ ರೀತಿ ಈ ಕಡಲೆಯನ್ನು ನಾವು ರಾಶಿ ಮಾಡ್ತಾ ಇರ್ತೀವಿ, ಈ ರಾಶಿ ಆದ ತಕ್ಷಣ ನಾವು ಮೌಲ್ಯವರ್ಧನೆ ಅಥವಾ ಮಾರುಕಟ್ಟೆಗೆ ಸೇರಿಸಬೇಕು, ಇದನ್ನು ಯಾವ ರೀತಿ ನಮ್ಮ ರೈತರು ಅಳವಡಿಸ್ಕೊಳ್ಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಇವಾಗ ಏನಿದೆ ಅಂದರೆ ಸರ್, ನಾವು ಫಸ್ಟಿಗೆ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಅಂಕರೆ ಇನ್ನೂ ಮಾಡ್ತಿಲ್ಲ. ಇವಾಗ ಹೆಂಗೆ ಉದ್ದಿಗೆ ಮತ್ತು ಹೆಸರಿಗೆ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಬಂದಿದ್ದಲ್ಲ ಹಂಗೆ ಬಂದಿಲ್ಲ. ಸೊ ಏನು ಮಾಡಬೇಕು ಅಂದರೆ ರೈತರು ಮುಂದಿನ ನಮ್ಗೆ ಬೀಜ ಹಿಡ್ಕೋಬೇಕಾಗತ್ತೆ. ಇನ್ನೊಂದು ರೈತ ಬಂದ್ರಲ್ಲಿ ವಿನಂತಿ ಏನು ಅಂತಂದರೆ ಪ್ರತಿ ವರ್ಷನೂ ಬೀಜ ಹೊಸದು ಖರೀದಿ ಮಾಡಬೇಕಂತ ಏನಿರಂಗಿಲ್ಲ ಸರ್. ಈ ವರ್ಷ ಕಟಾವಾಗಿದ್ದ ನಾವು ಅದರದ್ದು ಉಳಿಸ್ಕೊಂಡು ಮುಂದಿನ ವರ್ಷ ಬೀಜ ಹಿಡಿಬೋದು. ಅದನ್ನು ಹೆಂಗೆ ಮಾಡಬೇಕು ಅಂದರೆ ಕಟಾವಾಗಿರತ್ತಲ್ಲ ಆ ತಕ್ಷಣ ಅದನ್ನು ಮಾಯ್ಶ್ಚರ್ ಕಂಟೆಂಟ್ ಏನಿರತ್ತಲ್ಲ ಕಡಲೆಯಲ್ಲಿ ಇದ್ರದ್ದು ನೀರಿನ ತೇವಾಂಶ ಇರತ್ತಲ್ಲ ಅದನ್ನು ಕಡಿಮೆ ಅಂದರೆ 8-10 ಪಡ್ಕೊಂಡು ಅದಕ್ಕೆ ಕ್ಯಾಪ್ ಟನ್ನಿಂದ ನಾವು ಬೀಜೋಪಚಾರ ಮಾಡಿ ಇಟ್ಟರೆ ಮುಂದಿನ ವರ್ಷನೂ ನಾವು ಆ ಒಂದು ಬೀಜವನ್ನು ಬಿತ್ತಕ್ಕೆ ಉಪಯೋಗಿಸ ಮಾಡ್ಬೋದು. ಮೌಲ್ಯವರ್ಧನೆ ಅಂತಂದರೆ ನನಗೆ ಅಷ್ಟು ಬಗ್ಗೆ ಐಡಿಯಾ ಇಲ್ಲ, ಬಟ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇನ್ನೊಬ್ಬರು ವಿಜ್ಞಾನಿಗಳಿದ್ದಾರೆ, ಅವ್ರಿಗೆ ಮೌಲ್ಯವರ್ಧನೆ ಅಂದರೆ ಬೇಳೆ ಯೂಶ್ವಲಿ ಫಸ್ಟ್ ಬರೋ ಕಡಲೆ ಅಂದರೆ ಏನು ಕಡಲೆನ ನಾವು ಬೇಳೆ ಮಾಡಿ ಮಾರ್ಬೋದು. ಅದು ಅಲ್ಲದೆ ಇನ್ನೊಂದು ಹುರುಗಡ್ಲಿ ಅಂತೀವಿ ಅದನ್ನು ಮಾಡಿ ಮಾರಾಟ ಮಾಡ್ಬೋದು, ಮಕ್ಕಳಿಗೆ ತಿನ್ನಕ್ಕೆ ಹೆಲ್ಪ್ ಮಾಡ್ಬೋದು. ಇದು ನನಗಷ್ಟು ಗೊತ್ತಿದ್ದ ಮಾಹಿತಿ. ಇನ್ನೊಬ್ಬರು ಮೌಲ್ಯವರ್ಧನ ಮಾಹಿತಿ ಬೇಕಿದ್ರೆ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ವಿಜ್ಞಾನಿಗಳಿದ್ದಾರೆ, ಗೃಹ ವಿಜ್ಞಾನಿ, ಅವರು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾರೆ ಸರ್.
1: ತುಂಬ ಸಂತೋಷ ಮೇಡಮ್. ಕೊನೆಯದಾಗಿ ನಮ್ಮ ರೈತರು ಈ ಕಡಲೆ ಬೆಳೆ ಕುರಿತು ಅವ್ರಿಗೆ ಏನಾದರೂ ತಮ್ಮಿಂದ ಮಾಹಿತಿ ಅಥವಾ ಸಲಹೆ ಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾಂ ಸರ್, ನನ್ನ ನಂಬರು ನಮ್ಗೆ ಫಸ್ಟ್ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಾವು ಭೇಟಿ ಕೊಡ್ಬೋದು. ನನ್ನ ವೈಯಕ್ತಿಕ ನಂಬರ್ ಅಂದರೆ 9353181205.
1: ಆತ್ಮೀಯರೇ, ಡಾಕ್ಟರ್ ಶಿಲ್ಪಾ ಚೌಕ್ಟಾಪುರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು 9353181205. ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಶಿಲ್ಪಾ ಚೌಕ್ಟಾಪುರ್ ಅವ್ರ ಜೊತೆ ಮಾತಾಡಿ ಈ ಕಡಲೆ ಬೆಳೆಯಲ್ಲಿ ತಮಗೆ ಏನಾದರೂ ಸಮಸ್ಯೆಗಳು ಅಥವಾ ಅವರಿಂದ ಏನಾದರೂ ಮಾಹಿತಿ ಅಥವಾ ಸಲಹೆಗಳು ಬೇಕಂದ್ರೆ ಅವರನ್ನು ಸಂಪರ್ಕ ಮಾಡಿ ಅವರಿಂದ ತಾವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ, ಒಳ್ಳೆಯದು ಡಾಕ್ಟರ್ ಶಿಲ್ಪಾ ಚೌಕ್ಟಾಪುರ್ ಅವರೇ, ಇಲ್ಲಿ ತನಕ ನಮಗೆ ಮತ್ತು ನಮ್ಮ ರೈತರಿಗೆ ಈ ಕಡಲೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿದವರು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿಲ್ಪಾ ಚೌಕ್ಟಾಪುರ್. ಇವರನ್ನು ಮಾತನಾಡಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
5: ಆಕಾಶವಾಣಿ
18: ಆಕಾಶವಾಣಿ
9: ಆಕಾಶವಾಣಿ
3: ಆಕಾಶವಾಣಿ
6: ಆಕಾಶವಾಣಿ.
19: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ್ ಈಶ್ವರಪ್ಪ ಶಿರೂರ್ ಮತ್ತು ತಂಡದವರಿಂದ ಹಂತಿ ಪದಗಳನ್ನು ಕೇಳಿದ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಕೇಳುಗರೆ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತು ಡಾಕ್ಟರ್ ರಾಜಣ್ಣ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಆಕಾಶವಾಣಿ ವಿಜಯಪುರ, ಸಮಯ 7:34 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಈಗ ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:00 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 2237048 2237049 SDD code 08 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:00 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನಾ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026ರ ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015ರಿಂದ 2025ರವರೆಗಿನ ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ, ಹಾಗೂ ಇದು ಹಿಂದಿನ ಎಲ್ಲ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ

0: ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂಥ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡಾ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಓಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ, ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ದಿ, ಔಷಧೀಯ ವಲಯ, ಸಾಮರ್ಥ್ಯ ವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಿಟಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಶ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರೀ ಕಾಪ್ 31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ಧತೆಗಳ ಅನುಷ್ಠಾನದಲ್ಲಿನ ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ಧತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ

0: ಅಣಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ದ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ಮರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಶ್ ತಂಡಗಳಿಗೆ ಚಾಲನೆಯನ್ನು ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಪಿಕಾಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026ರ ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:25:25. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚಿನ್ನಾರಿ ಮುತ್ತ ಚಿತ್ರದ ಗೀತೆ, ಹಾಡಿದ್ದಾರೆ ಬೇಬಿ ರೇಖಾ ಮತ್ತು ಸಂಗಡಿಗರು. ಸಾಹಿತ್ಯ HS ವೆಂಕಟೇಶ್ ಮೂರ್ತಿ, ಸಂಗೀತ CA ಅಶ್ವಥ್.

0: ಚಿನ್ನರಿ ಮುತ್ತ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಬೆಟ್ಟದ ಹೂ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪುನೀತ್ ರಾಜ್ಕುಮಾರ್. ಸಂಗಡಿಗರು ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ.
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ, ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್.

0: boom, boom.
1: ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ದಿನವು ಹೂವ ಕೊಡುವೆ ಜನ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್, ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟಾ? ಡೈಲಿ ಫ್ಲವರ್ ಗಿವಿಂಗ್, ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಟೆನ್ ಪೈ.

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 ರೂಪೀಸ್ ಆಫ್ಟರ್ ಜಾಯ್ನಿಂಗ್ ರಾಮಾಯಣ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಹಾಡಿದವರು ಎಲ್ಲಾರಂಜಲಿ, ಸಾಹಿತ್ಯ ಗೀತಪ್ರಿಯ, ಸಂಗೀತ ವಿಜಯ ಭಾಸ್ಕರ್.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಈಗ 8 ಗಂಟೆ. ಇನ್ನೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕ್ಷಮಿಸಿ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು. ಆರಂಭದಲ್ಲಿ ಹಾಲು ಜೇನು ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್ ಅವರದು, ಹಾಡಿದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ.
1: ಒಂದ್ ಮಾತು
2: ಹೇಳಿ.
1: ಹೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ತು ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋ ಈ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟತ್ನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ಆಲೋಜಿಯನ್ನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಚಿ ಉದಯ ಶಂಕರ್ ಅವರ ರಚನೆಯ ಇನ್ನೊಂದು ಗೀತೆ, ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತಾ ಚಿತ್ರಕ್ಕಾಗಿ ಹೇಳಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ನಿನ್ನ ಮನೆವರೆಗೂ ಜೊತೆಯಲ್ಲಿ ನಾನು ಬರಬಹುದೇ?
2: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಈಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಮತ್ತೆ ಮುಂದುವರಿಯುತ್ತದೆ. ಈಗ 8:10 ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವ.
1: ಭಾರತೀಯ ವಾಯುಪಡೆಯ 94ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಾಯುಪಡೆ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರಿಂದ ಸಂದೇಶ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎ ಟು ಎದೆ ಟು ಚಿತ್ರದ ಯುಗಳ ಗೀತೆ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸತ್ಯಮ್ಮ ಅವರ ಸಂಗೀತ.

ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಮೊದಲಿಗೆ ಹಮ್ ಕಿಸಿಸಿ ಕಮ್ ನಹಿ ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿಗಳು ಮೊಹಮ್ಮದ್ ರಫಿ, ಸುಷ್ಮಾ ಶ್ರೇಷ್ಠ, ಸಂಗೀತ ಆರ್ ಡಿ ಬರ್ಮನ್, ಗೀತರಚನೆ ಮಜ್ರೂ ಸುಲ್ತಾನ್ಪುರಿ.

ಕಟಿಪತಂಗ್ ಚಿತ್ರದ ಗೀತೆಯನ್ನು ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಕಿಶೋರ್ ಕುಮಾರ್. ಸಾಹಿತ್ಯ ಆನಂದ್ ಬಕ್ಷಿ.

ಪುಷ್ಪಹಾರ್ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ನೀರಜ್ ಅವರ ಸಾಹಿತ್ಯವನ್ನು ಶಂಕರ್ ಜಯಕಿಶನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕನ್ಯಾದಾನ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಮೊಹಮ್ಮದ್ ರಫಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ಆಗುತ್ತಲಿದೆ. ಇನ್ನೀಗ ಕೆಲವು ಮೊದಲಿಗೆ ಸಮಾಚಾರ ಸಂಧ್ಯಾ 8:45 ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9 ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ, ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: Now Patel will lead the Indian contingent as flag bearers at the opening ceremony of the Asian Para Games, which will get underway later this month. The games will be held from the 18th to the 24th of October at Aichi Nagoya in Japan, with athletes from across Asia competing in the grand sporting event. Para badminton star Pramod Bhagat has won 6 Asian Para Games medals, including 2 gold and 4 bronze between 2014 and 2023. Para table tennis player Bhavina Patel has also won 2 Asian Para Games medals, a silver and a bronze, between 2018 and 2023. And now, before we end the bulletin, the headlines once again. Prime Minister Narendra Modi says India will definitely fulfill its dream of becoming a developed nation by 2047 through visionary policies and hard work. Completes 25 years of continuous public service as head of government. India condemns attacks on commercial shipping in Black Sea region, says New Delhi engaging Moscow and Kiev to bring peace. Russia expresses gratitude to India for its readiness to contribute to resolving the Ukraine conflict. RBI raises repo rate by 25 basis points to 5.5% in nearly 4 years, also projects GDP growth rate at 7.1% for current financial year. Prime Minister to inaugurate India Mobile Congress in New Delhi tomorrow. French-Japanese scientist duo win 2026 Nobel Prize in Chemistry. That is all in the news at 9. Good night.
1: Akashavani, Prachalita Vidyamana, Vishaya, Tyajya Dinda Sarthakatege. ಕಳೆದ ದಶಕಕ್ಕೂ ಮುಂಚೆ ಭಾರತೀಯ ಮಾರುಕಟ್ಟೆಯಲ್ಲಿ ನಡೆದಾಡುವಾಗ ಪ್ರತಿಯೊಂದು ಖರೀದಿಯ ಜೊತೆಗೂ ಪಾಲಿಥೀನ್ ಎಂದು ಕರೆಯಲ್ಪಡುವ ಪ್ಲಾಸ್ಟಿಕ್ ಚೀಲ ಸಿಗುತ್ತಿತ್ತು. ತರಕಾರಿಗಳು, ಬಟ್ಟೆಗಳು, ಆಹಾರ ಪದಾರ್ಥಗಳು ಮತ್ತು ಇತರೆ ಪ್ರತಿಯೊಂದು ವಸ್ತುವನ್ನು ತರಲು ಈ ಚೀಲಗಳನ್ನೇ ಬಳಸಲಾಗುತ್ತಿತ್ತು. ಇಂದು ದೇಶಾದ್ಯಂತ ಇರುವ ಮಾರುಕಟ್ಟೆಗಳು ವೇಗವಾಗಿ ಪ್ಲಾಸ್ಟಿಕ್ ಮುಕ್ತವಾಗುತ್ತಿವೆ. ಅನೇಕ ಗ್ರಾಹಕರು ಮನೆಯಿಂದಲೇ ಬಟ್ಟೆ ಚೀಲಗಳನ್ನು ತರುತ್ತಿದ್ದಾರೆ. ವ್ಯಾಪಾರಿಗಳು ಮರುಬಳಕೆ ಮಾಡಬಹುದಾದ ಪರ್ಯಾಯಗಳನ್ನು ಒದಗಿಸುತ್ತಿದ್ದಾರೆ. ನಿವಾಸಿಗಳು ಮನೆಯಲ್ಲೇ ಹಸಿ ಮತ್ತು ಒಣತ್ಯಾಜ್ಯವನ್ನು ವಿಂಗಡಿಸುತ್ತಿದ್ದಾರೆ. ಮನೆಗಳಿಂದ ಸಂಗ್ರಹಿಸಿದ ಪ್ಲಾಸ್ಟಿಕ್ ಕಸದ ರಾಶಿಯನ್ನು ಸೇರುವ ಬದಲು ಮರುಸಂಗ್ರಹಣಾ ಕೇಂದ್ರ ತಲುಪುತ್ತಿದೆ. ಅದರಲ್ಲಿ ಕೆಲವು ಪ್ಲಾಸ್ಟಿಕ್ ಹೊಸ ವಸ್ತುವಾಗಿ ಮರುಜನ್ಮ ಪಡೆಯುತ್ತಿದೆ. ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೊಂದಿಗೆ ಭಾರತ ತನ್ನ ಪ್ಲಾಸ್ಟಿಕ್ ಕಥೆಯನ್ನು ಬದಲಿಸಲು ಪ್ರಾರಂಭಿಸಿತು. 2014 ಅಕ್ಟೋಬರ್ 2 ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಮತ್ತು ಮರುಸಂಗ್ರಹಣಾ ವ್ಯವಸ್ಥೆಗಳನ್ನು ಬಲಪಡಿಸಿದೆ. ಜುಲೈ 1, 2022 ಗುರುತಿಸಲಾದ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಆದರೆ ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಸಂಭವಿಸಿದ್ದಲ್ಲ ಅಥವಾ ಕೇವಲ ನಿಯಮಗಳಿಂದ ಮಾತ್ರ ಬಂದಿದ್ದಲ್ಲ. ಇದು ಜಾಗೃತಿ, ಸ್ಥಳೀಯ ಕ್ರಿಯೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಬೆಳೆದ ಸಣ್ಣ ಸಣ್ಣ ಅಭ್ಯಾಸಗಳ ಮೂಲಕ ಸಾಧ್ಯವಾಗಿದೆ. ಒಟ್ಟಾರೆಯಾಗಿ ಇವು ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರವನ್ನು ಕಡಿತಗೊಳಿಸುವುದು, ಮರುಬಳಕೆ, ಮರಳಿಸುವಿಕೆ, ಮರುಸಂಗ್ರಹಣೆ ಮತ್ತು ಮರುಸೃಷ್ಟಿ ಎಂಬ ತತ್ವಗಳ ಮೂಲಕ ತಲುಪುತ್ತವೆ. ತಿರುಚಿನಪಳ್ಳಿಯ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಉಪಯೋಗಿಸಲಾಗುತ್ತಿದ್ದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಲು ನಗರ ಪಾಲಿಕೆ 2022 ಅಭಿಯಾನವೊಂದನ್ನು ಪ್ರಾರಂಭಿಸಿತು. 220 ವ್ಯಾಪಾರಿಗಳನ್ನು ಒಳಗೊಂಡ ತೆನ್ನೂರ್, ಕೆಕೆ ನಗರ ಮತ್ತು ಉರೈಯೂರ್ ಎಂಬ 3 ರೈತ ಮಾರುಕಟ್ಟೆಗಳನ್ನು ಈ ತೀವ್ರ ಕಾರ್ಯಚಟುವಟಿಕೆಗಾಗಿ ಆಯ್ಕೆ ಮಾಡಲಾಯಿತು. ತಿರುಚಿನಪಳ್ಳಿ ನಗರ ಪಾಲಿಕೆಯು ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿ ಏಕಬಳಕೆ ಪ್ಲಾಸ್ಟಿಕ್ನಿಂದ ಪರಿಸರಕ್ಕಾಗುವ ಹಾನಿಯನ್ನು ವಿವರಿಸಿತು ಹಾಗೂ ಸುಸ್ಥಿರ ಪರ್ಯಾಯಗಳನ್ನು ಬಳಸಲು ಪ್ರೋತ್ಸಾಹಿಸಿತು. ತುಣಿಪೈ ತಿರುವಿಳ ಬಟ್ಟೆ ಚೀಲಗಳ ಹಬ್ಬ ಶೀರ್ಷಿಕೆಯ ಯೋಜನೆಯು ಗ್ರಾಹಕರು ಮರುಬಳಕೆ ಮಾಡಬಹುದಾದ ಬಟ್ಟೆ ಚೀಲಗಳನ್ನು ಬಳಸುವಂತೆ ಪ್ರೇರೇಪಿಸಿತು. ಇದರ ಫಲಿತಾಂಶಗಳು ಗಮನಾರ್ಹವಾಗಿದ್ದವು. ತೆನ್ನೂರ್ ಮಾರುಕಟ್ಟೆಯು 1 2,200 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಿದರೆ ಕೆಕೆ ನಗರ 4 620 ಕೆಜಿ ಮತ್ತು ಉರೆಯೂರ್ 6 300 ಕೆಜಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದೆ. ತೈಲ ಎಟಿಎಂ ಮರುಬಳಕೆಯ ಆಯ್ಕೆಯನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ. ಬಟ್ಟೆ ಚೀಲವು ಪ್ಲಾಸ್ಟಿಕ್ ಚೀಲಕ್ಕೆ ಸರಳ ಪರ್ಯಾಯವಾಗಿದೆ, ಆದರೆ ಅದನ್ನು ದೈನಂದಿನ ಖರೀದಿಯ ಭಾಗವಾಗಿಸಲು ಸುಲಭ ಲಭ್ಯತೆಯ ಅಗತ್ಯವಿರುತ್ತದೆ. ಮಹಾರಾಷ್ಟ್ರದ ವಿಟಾನಗರದಲ್ಲಿ ನಗರ ಪರಿಷತ್ತು ಸಾರ್ವಜನಿಕರಿಗೆ ಮರುಬಳಕೆ ಮಾಡಬಹುದಾದ ಹತ್ತಿ ಚೀಲಗಳನ್ನು ಒದಗಿಸಲು ಜನನಿಬಿಡ ಸ್ಥಳಗಳಲ್ಲಿ 5 ತೈಲ ಎಟಿಎಂಗಳನ್ನು ಸ್ಥಾಪಿಸಿದೆ. ಈ ಯಂತ್ರಗಳು ವೆಂಡಿಂಗ್ ಯಂತ್ರಗಳಂತೆ ಕೆಲಸ ಮಾಡುತ್ತವೆ. ಗ್ರಾಹಕರು ನಾಣ್ಯ ಅಥವಾ ನೋಟನ್ನು ಯಂತ್ರಕ್ಕೆ ಹಾಕುವ ಮೂಲಕ ಬಟ್ಟೆ ಚೀಲವನ್ನು ಪಡೆಯಬಹುದು. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿತವಾಗಿರುವ ಈ ಯಂತ್ರಗಳು ಚೀಲಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ಚೀಲಗಳ ಸಂಖ್ಯೆ ನಿಗದಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ನಗರ ಪರಿಷತ್ತಿಗೆ ಮಾಹಿತಿ ರವಾನಿಸುತ್ತವೆ. ಈ ಉಪಕ್ರಮವು ಉದ್ಯೋಗಾವಕಾಶಗಳನ್ನೂ ಸೃಷ್ಟಿಸುತ್ತಿದೆ. ಸ್ಥಳೀಯ ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಯಂತ್ರಗಳ ಮೂಲಕ ಪೂರೈಸಲಾಗುವ ಚೀಲಗಳನ್ನು ಹೊಲಿಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 6,000 ಚೀಲಗಳು ಮಾರಾಟವಾಗಿದ್ದು ವಾರದ ಸಂತೆಯ ದಿನದಂದು ಒಂದೇ ದಿನದಲ್ಲಿ ಸುಮಾರು 200 ಚೀಲಗಳು ಮಾರಾಟವಾಗುತ್ತಿವೆ. ಮಹಾರಾಷ್ಟ್ರದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಕೈಗೊಳ್ಳಲಾದ ವ್ಯಾಪಕ ಪ್ರಯತ್ನಗಳ ಭಾಗವಾಗಿ ತೈಲ ಎಟಿಎಂ ಜಾರಿಗೆ ಬಂದಿದೆ. ನಗರಗಳು ಮಾರುಕಟ್ಟೆ ಪರಿಶೀಲನೆ, ದಂಡನೆಗಳು, ಬೀದಿ ನಾಟಕ ಮತ್ತು ಸಾರ್ವಜನಿಕ ಅಭಿಯಾನಗಳ ಮೂಲಕ ಕಾನೂನು ಜಾರಿ ಹಾಗೂ ಜಾಗೃತಿ ಎರಡನ್ನೂ ಒಟ್ಟಾಗಿ ನಡೆಸಲಾಗುತ್ತಿದೆ. ಇಂದಾಪುರದಲ್ಲಿ ಅಧಿಕಾರಿಗಳು 25 ಕೆಜಿ ಪ್ಲಾಸ್ಟಿಕ್ ಚೀಲಗಳನ್ನು ವಶಪಡಿಸಿಕೊಂಡು 90,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಅದೇ ಸಮಯದಲ್ಲಿ ಸಮುದಾಯಗಳು ಪ್ರಾಯೋಗಿಕ ಪರ್ಯಾಯಗಳನ್ನು ಉತ್ತೇಜಿಸುತ್ತಿವೆ. ವಾರ್ಧಾದಲ್ಲಿ ಸ್ವಸಹಾಯ ಗುಂಪೊಂದು 17,000 ಕಾಗದ ಚೀಲಗಳನ್ನು ವಿತರಿಸಿದ್ದರೆ ಮರುಬಳಕೆಗಾಗಿ ಬಟ್ಟೆ ಮತ್ತು ಸೆಣಬಿನ ಚೀಲಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಎಲ್ಲ ಪ್ರಯತ್ನಗಳು ಒಟ್ಟಾಗಿ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಯ್ಕೆಗಳನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತಿವೆ. ಖಾಲಿ ಹಾಲಿನ ಪ್ಯಾಕೆಟ್ ಒಂದರಿಂದ ಮನೆಗೆ ಏನಾದರೂ ಪ್ರತಿಫಲ ಸಿಗುವಂತಿದ್ದರೆ ಹೇಗೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮರು ಖರೀದಿ ಯೋಜನೆಯು ನಿವಾಸಿಗಳನ್ನು ಬಳಸಿದ ಪ್ಲಾಸ್ಟಿಕ್ ಹಾಲಿನ ಪ್ಯಾಕೆಟ್ಗಳನ್ನು ಬಿಸಾಡುವ ಬದಲು ಹಿಂತಿರುಗಿಸಲು ಪ್ರೇರೇಪಿಸುತ್ತಿದೆ. ಗ್ರಾಹಕರು ಬಳಸಿದ ಪ್ಯಾಕೆಟ್ಗಳನ್ನು ನೀಡಿ ತಾಜಾ ಹಾಲು ಮತ್ತು ರಿಯಾಯಿತಿಗಳು ಸೇರಿದಂತೆ ವಿವಿಧ ಪ್ರತಿಫಲಗಳನ್ನು ಪಡೆಯಬಹುದಾದ ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಜಾಗೃತಿ ಅಭಿಯಾನಗಳು ನಿವಾಸಿಗಳು ಇದರಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದವಲ್ಲದೆ ಮರುಬಳಕೆ ಮತ್ತು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿದವು. ಈ ಯೋಜನೆಯನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಶ್ರೀ ವಿಜಯಪುರಂ ನಗರಸಭೆ ಸಹಯೋಗದೊಂದಿಗೆ ಕೈಗೊಳ್ಳಲಾಯಿತು. ನವೆಂಬರ್ 2024 ವೇಳೆಗೆ 17,600 ಹಾಲಿನ ಪ್ಯಾಕೆಟ್ಗಳನ್ನು ಸಂಗ್ರಹಿಸಲಾಗಿದ್ದು ನಿವಾಸಿಗಳಿಗೆ ಪ್ರತಿಫಲವಾಗಿ 352 ಲೀಟರ್ ಹಾಲನ್ನು ನೀಡಲಾಗಿದೆ. ಒಂದು ಸರಳ ಪ್ರೋತ್ಸಾಹಕವು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯನ್ನು ಸಮುದಾಯದ ಅಭ್ಯಾಸವನ್ನಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬುದಕ್ಕೆ ಈ ಮಾದರಿ ಸಾಕ್ಷಿಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಮೂಲಕ ಬೆಂಗಳೂರನ್ನು ಹೆಚ್ಚು ಹಸಿರಾಗಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪ್ರಕಾರ ನಗರದಲ್ಲಿ ಪ್ರತಿ ವ್ಯಕ್ತಿಯ ಪ್ಲಾಸ್ಟಿಕ್ ಬಳಕೆ ತಿಂಗಳಿಗೆ ಸುಮಾರು 16 ಕೆಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಾಜೆಕ್ಟ್ ಪೃಥ್ವಿ ಯೋಜನೆ ಬಿಸಾಡಿದ ಪ್ಲಾಸ್ಟಿಕ್ಗೆ ಹೊಸ ಜನ್ಮ ನೀಡಲು ನೆರವಾಗುತ್ತಿದೆ. ಈ ಯೋಜನೆಯಡಿ ಸಫಾಯಿ ಸಾಥಿಗಳಿಗೆ ಅನುಕೂಲವಾಗುವಂತೆ 2019 ಸ್ವಚ್ಛತಾ ಕೇಂದ್ರ ಎಂಬ ವಸ್ತು ಮರು ಸಂಗ್ರಹಣಾ ಸೌಲಭ್ಯವನ್ನು ಸ್ಥಾಪಿಸಲಾಯಿತು. ಈ ಕೇಂದ್ರವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸುತ್ತದೆ ಮತ್ತು ಸಂಸ್ಕರಿಸಿದ ವಸ್ತುವನ್ನು ಪುನರ್ಬಳಕೆದಾರರಿಗೆ ಸೂಕ್ತವಾಗುವಂತೆ ಮಾಡುತ್ತದೆ. ಈ ಸೌಲಭ್ಯ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ 76 ಸಫಾಯಿ ಸಾಥಿಗಳಿಗೆ ಉದ್ಯೋಗವನ್ನು ಒದಗಿಸಿತು. ಹಸಿರು ದಳ ಎಂಬ ಸಾಮಾಜಿಕ ಸಂಸ್ಥೆ ನಿರ್ವಹಿಸುತ್ತಿರುವ ಈ ಕೇಂದ್ರವು ತ್ಯಾಜ್ಯ ಮರು ಸಂಗ್ರಹಣೆಯನ್ನು ಜೀವನೋಪಾಯದೊಂದಿಗೆ ಸಂಯೋಜಿಸುತ್ತದೆ. ಸಂಸ್ಕರಿಸಿದ ಪ್ಲಾಸ್ಟಿಕ್ ಅನ್ನು ರಸ್ತೆಗಳು, ಕೃಷಿ ನೀರಾವರಿ ಪೈಪ್ಗಳು ಮತ್ತು ಪೀಠೋಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಉಪಕ್ರಮ ಪ್ಲಾಸ್ಟಿಕ್ ತ್ಯಾಜ್ಯದ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಗರಗಳನ್ನು ಸ್ವಚ್ಛ ಸ್ಥಳಗಳಾಗಿ ಪರಿವರ್ತಿಸಲು ಕೊಡುಗೆ ನೀಡುತ್ತದೆ. ಈ ಹಿಂದೆ ಬಿಸಾಡಲ್ಪಟ್ಟ ವಸ್ತುವು ಉಪಯುಕ್ತ ವಸ್ತುವಾಗಿ ಮತ್ತೆ ಆರ್ಥಿಕತೆಯನ್ನು ಪ್ರವೇಶಿಸುತ್ತದೆ. ಹೀಗಾಗಿ ದೈನಂದಿನ ತ್ಯಾಜ್ಯ ನಿರ್ವಹಣೆಯಲ್ಲಿ ಚಕ್ರೀಯ ಅರ್ಥವ್ಯವಸ್ಥೆಯ ಪರಿಕಲ್ಪನೆಯನ್ನು ನನಸಾಗಿಸುತ್ತದೆ. ಚಾಕ್ಲೇಟ್ ಸುತ್ತೋಲೆಗಳು, ಬಿಸ್ಕೆಟ್ ಪ್ಯಾಕೆಟ್ಗಳು, ಚಿಪ್ಸ್ ಹಾಗೂ ಶ್ಯಾಂಪೂ ಸ್ಯಾಷೆಗಳವರೆಗೆ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ಗಳನ್ನು ದೈನಂದಿನ ಪ್ಯಾಕೇಜಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇವು ಪ್ಲಾಸ್ಟಿಕ್, ಕಾಗದ ಮತ್ತು ಅಲ್ಯೂಮಿನಿಯಂನಂತಹ ವಸ್ತುಗಳ ಪದರವನ್ನು ಒಳಗೊಂಡಿರುತ್ತವೆ. ಇದರಿಂದಾಗಿ ಇವುಗಳನ್ನು ಪ್ರತ್ಯೇಕಿಸುವುದು ಮತ್ತು ಮರುಬಳಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. ವರ್ಷಗಳಿಂದ ಈ ಹೆಚ್ಚಿನ ತ್ಯಾಜ್ಯವು ಕಸದ ರಾಶಿ ಸೇರುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಪಟಿಯಾಲ ನಗರವು ಪ್ಲಾಸ್ಟಿಕ್ ಮರುಬಳಕೆ ಸೌಲಭ್ಯದ ಮೂಲಕ ಮರುಬಳಕೆ ಮಾಡಲು ಕಷ್ಟಕರವಾದ ಈ ತ್ಯಾಜ್ಯಕ್ಕೆ ಹೊಸ ದಾರಿಯನ್ನು ಕಂಡುಕೊಂಡಿದೆ. ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಿಸುವುದು, ಮನೆ ಮನೆಯಿಂದ ಸಂಗ್ರಹಿಸುವುದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ ಮತ್ತು ವಸ್ತು ಮರು ಸಂಗ್ರಹಣೆಯ ಮೇಲೆ ಗಮನ ಹರಿಸುತ್ತದೆ. ಈ ಬದಲಾವಣೆಯು ಸ್ಥಳೀಯವಾಗಿ ಹೇಗೆ ಪ್ರಾರಂಭವಾಗಬಹುದು ಮತ್ತು ಮಾರುಕಟ್ಟೆಗಳು ಜನರ ಅಭ್ಯಾಸಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ಉದಾಹರಣೆಗಳು ತೋರಿಸುತ್ತವೆ. ನಗರ ಭಾರತದ ಪ್ರತಿಯೊಂದು ಸ್ವಚ್ಛ ರಸ್ತೆಯ ಹಿನ್ನೆಲೆಯಲ್ಲಿ ನಗರಗಳ ತ್ಯಾಜ್ಯವನ್ನು ನಿರ್ವಹಿಸುವ ಮೂಲಸೌಕರ್ಯ ಮತ್ತು ವ್ಯವಸ್ಥೆಗಳ ಸರಪಳಿ ಇದೆ. ಭಾರತದ ಪ್ರತಿಯೊಂದು ದೊಡ್ಡ ನಗರವು ಮನೆಗಳು, ಮಾರುಕಟ್ಟೆಗಳು, ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆ ಮತ್ತು ಸಾರ್ವಜನಿಕ ಸ್ಥಳಗಳಿಂದ ಬರುವ ತ್ಯಾಜ್ಯವನ್ನು ನಿರ್ವಹಿಸುತ್ತದೆ. ಈ ತ್ಯಾಜ್ಯದ ಹೆಚ್ಚಿನ ಭಾಗವನ್ನು ತ್ಯಾಜ್ಯ ಸುರಿಯುವ ತಾಣಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದು ಕಾಲಕ್ರಮೇಣ ಸಂಗ್ರಹಗೊಂಡು

ಹಳೆಯ ತ್ಯಾಜ್ಯ ತಾಣಗಳಾಗಿ ಮಾರ್ಪಡುತ್ತದೆ. ಈ ಸವಾಲನ್ನು ಎದುರಿಸಲು ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಗರವನ್ನು ಪ್ರಾರಂಭಿಸಲಾಯಿತು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 40 ಎಕರೆ ಜಾಗವು ಒಮ್ಮೆ ಶೇಖರಣೆಯಾದ ನಗರಸಭೆಯ ತ್ಯಾಜ್ಯದ ಬೃಹತ್ ದಿಬ್ಬವಾಗಿ ನಿಂತಿತ್ತು. 7 ವರ್ಷಗಳ ಕಾಲ ಇದು ನಗರದ ಪ್ರಮುಖ ತ್ಯಾಜ್ಯ ವಿಲೇವಾರಿ ತಾಣವಾಗಿ ಕಾರ್ಯನಿರ್ವಹಿಸಿತು. ಹೆಚ್ಚುತ್ತಿರುವ ತ್ಯಾಜ್ಯದ ದಿಬ್ಬವು ಸುತ್ತಮುತ್ತಲಿನ ಪರಿಸರದ ಮೇಲೆ ಪರಿಣಾಮ ಬೀರಿ ಹತ್ತಿರದ ನಿವಾಸಿಗಳಿಗೆ ಕಷ್ಟಕರವಾದ ಜೀವನ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಪ್ರತಿದಿನ ಸುಮಾರು 400 ಟನ್ ತ್ಯಾಜ್ಯವನ್ನು ಸಂಸ್ಕರಿಸುವ ಮೂಲಕ ಜೈವಿಕ ಗಣಿಗಾರಿಕೆ ಮುಖಾಂತರ ಈ ತಾಣವನ್ನು ವೈಜ್ಞಾನಿಕವಾಗಿ ಮರು ಸಂಸ್ಕರಿಸಲಾಯಿತು. ಈ ಪ್ರಕ್ರಿಯೆಯು ಸಂಗ್ರಹವಾದ ತ್ಯಾಜ್ಯವನ್ನು ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್, ಕಪ್ಪು ಮಣ್ಣು, ಮರುಬಳಕೆ ಮಾಡಬಹುದಾದ ವಸ್ತುಗಳು ಮತ್ತು ನಿಷ್ಕ್ರಿಯ ವಸ್ತುಗಳಾಗಿ ವಿಂಗಡಿಸಿತು. ಹಿಂಪಡೆದ ಕಪ್ಪು ಮಣ್ಣನ್ನು ತಗ್ಗು ಪ್ರದೇಶಗಳಲ್ಲಿ ಮುಚ್ಚಲು ಬಳಸಲಾಯಿತು. ಆದರೆ ರಿಫ್ಯೂಸ್ಡ್ ಡಿರೈವ್ ಇಂಧನವನ್ನು ಸಹ ಸಂಸ್ಕರಣೆಗಾಗಿ ಸಿಮೆಂಟ್ ಕೈಗಾರಿಕೆಗಳಿಗೆ ಕಳುಹಿಸಲಾಯಿತು. ಹಂತ ಹಂತವಾಗಿ ತ್ಯಾಜ್ಯದ ದಿಬ್ಬವು ಮರು ಸಂಪಾದಿತ ಭೂಮಿಗೆ ದಾರಿ ಮಾಡಿಕೊಟ್ಟಿತು. ಸಂಗ್ರಹವಾದ ತ್ಯಾಜ್ಯವನ್ನು ತೆರವುಗೊಳಿಸುವುದನ್ನು ಮೀರಿ ರೂಪಾಂತರವು ಮುಂದುವರಿಯಿತು. ಇಡೀ 40 ಎಕರೆ ಜಾಗವನ್ನು ಕಚರೇಸೆ ಕಾಂಚನ್ ರಾಪ್ತಿ ಇಕೋಪಾರ್ಕ್ ಆಗಿ ಅಭಿವೃದ್ಧಿಪಡಿಸಲಾಯಿತು. ಹೊಸ ಸಾರ್ವಜನಿಕ ಸ್ಥಳವು ಈಗ ಹಸಿರು ಹುಲ್ಲುಹಾಸುಗಳು, ನಡಿಗೆ ಮತ್ತು ಜಾಗಿಂಗ್ ಟ್ರ್ಯಾಕ್ಗಳು ಹಾಗೂ ಮಕ್ಕಳ ಆಟದ ಪ್ರದೇಶವನ್ನು ಒಳಗೊಂಡಿದೆ. ಮುಕ್ತ ಜಿಮ್, ಯೋಗ ವಲಯ, ಸೌರ ಬೆಳಕು ಮತ್ತು ಜಲಸಂರಕ್ಷಣಾ ರಚನೆಗಳು ಇದರ ಸಾರ್ವಜನಿಕ ಬಳಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಆಹಾರ ಮಳಿಗೆಗಳು, ಪಾರ್ಕಿಂಗ್ ಸೌಲಭ್ಯಗಳು ಮತ್ತು ಇತರ ಸೌಕರ್ಯಗಳನ್ನು ಸಹ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ. ಮರುಬಳಕೆಯ ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ಹಲವಾರು ಕಲಾಕೃತಿಗಳು ಸಂಪನ್ಮೂಲ ಮರುಪಡೆಯುವಿಕೆಯ ಸಾಧ್ಯತೆಗಳನ್ನು ಪ್ರಮುಖವಾಗಿ ತಿಳಿಸಿವೆ. ಈ ಉದ್ಯಾನವನವು ಸ್ಥಳೀಯ ಜೀವನೋಪಾಯಕ್ಕೂ ಅವಕಾಶ ಸೃಷ್ಟಿಸಿದೆ. ಮಹಿಳಾ ಸ್ವಸಹಾಯ ಸಂಘ ಶಕ್ತಿ ಕಿ ರಸೋಯಿ ಉದ್ಯಾನವನದೊಳಗೆ ಉಪಹಾರ ಗೃಹವನ್ನು ನಡೆಸುತ್ತಿದೆ. ಇಂದು ಈ ಉದ್ಯಾನವನವು ಪ್ರತಿದಿನ ಸುಮಾರು 500 ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಒಮ್ಮೆ ಸಂಗ್ರಹವಾದ ತ್ಯಾಜ್ಯದಿಂದ ಗುರುತಿಸಲ್ಪಟ್ಟಿದ್ದ ಸ್ಥಳವು ಹೀಗೆ ಮನರಂಜನೆ ಮತ್ತು ಸಮುದಾಯ ಜೀವನದ ಸ್ಥಳವಾಗಿ ಮಾರ್ಪಟ್ಟಿದೆ. ಗೋರಖ್ಪುರದ ಯಶಸ್ಸು ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ. ರಾಷ್ಟೀಯ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ತ್ಯಾಜ್ಯದ ದಿಬ್ಬವು ಕ್ರಮೇಣ ಕರಗುತ್ತಿದೆ. ಸುಮಾರು 70 ಎಕರೆ ಪ್ರದೇಶದಲ್ಲಿ ಹರಡಿರುವ ಭಾಲ್ಸ್ವಾ ತ್ಯಾಜ್ಯ ತಾಣವು ಒಮ್ಮೆ ಬೃಹತ್ ಪ್ರಮಾಣದ ಹಳೆಯ ತ್ಯಾಜ್ಯವನ್ನು ಹೊಂದಿತ್ತು. ಜುಲೈ 2022ರಿಂದ ಈ ತಾಣದಲ್ಲಿ ನಿರಂತರವಾಗಿ ಮಿಷನ್ ಮೋಡ್ನಲ್ಲಿ ಬಯೋ ಮೈನಿಂಗ್ ನಡೆಸಲಾಗುತ್ತಿದೆ. ಸೆಪ್ಟೆಂಬರ್ 2025ರಲ್ಲಿ ವಾರ್ಷಿಕ ಸ್ವಚ್ಛತಾ ಹೀ ಸೇವಾ ನೈರ್ಮಲ್ಯ ಅಭಿಯಾನವನ್ನು ಭಾಲ್ಸ್ವಾದಿಂದ ರಾಷ್ಟ್ರಮಟ್ಟದಲ್ಲಿ ಪ್ರಾರಂಭಿಸಲಾಯಿತು. ಈ ತಾಣವನ್ನು ತ್ವರಿತ ಮರು ಸಂಸ್ಕರಣೆಗೆ ಒಳಪಡಿಸಲಾಯಿತು. ನವೆಂಬರ್ 2025ರಲ್ಲಿ ಡಂಪ್ ಸೈಟ್ ರಿಮಿಡಿಯೇಷನ್ ಆಕ್ಸಿಲರೇಟರ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಲಾಯಿತು. ದೇಶವ್ಯಾಪಿ ಈ ಮಿಷನ್ ಮೋಡ್ ಶ್ರಮವು ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಅಡಿಯಲ್ಲಿ ಬಾಕಿ ಉಳಿದಿರುವ ತ್ಯಾಜ್ಯ ತಾಣಗಳ ಮರು ಸಂಸ್ಕರಣೆಯನ್ನು ವೇಗಗೊಳಿಸುತ್ತದೆ. ಈ ಕೆಲಸವು ಹಳೆಯ ತ್ಯಾಜ್ಯವನ್ನು ತೆಗೆದುಹಾಕುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೆಂಕಿ ತಡೆಗಟ್ಟುವ ಕ್ರಮಗಳು, ತ್ಯಾಜ್ಯದ ದ್ರವ ಹರಿವು ನಿರ್ವಹಣೆ ಮತ್ತು ಇತರ ಪರಿಸರ ಮುನ್ನೆಚ್ಚರಿಕೆಗಳು ತಾಣದ ಸುತ್ತಮುತ್ತಲಿನ ಸುರಕ್ಷತೆಗೆ ಬೆಂಬಲ ನೀಡುತ್ತವೆ. ಲ್ಯಾಂಡ್ಫಿಲ್ನಲ್ಲಿ ಹೊಸದಾಗಿ ಬರುವ ತ್ಯಾಜ್ಯವನ್ನು ಸಂಸ್ಕರಿಸುವ ಕಾಮಗಾರಿಗಳನ್ನು ಸಹ ತ್ವರಿತಗೊಳಿಸಲಾಗುತ್ತಿದೆ. ಮತ್ತೆ ಹೊಸ ಹಳೆಯ ತ್ಯಾಜ್ಯ ಸಂಗ್ರಹವಾಗುವುದನ್ನು ತಡೆಯುವುದೇ ಇದರ ಮುಖ್ಯ ಗುರಿಯಾಗಿದೆ. ನಾಗ್ಪುರದಲ್ಲಿ ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ ಅನ್ನು ಸಕ್ರಿಯ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿ ಪರಿವರ್ತಿಸಲಾಗುತ್ತಿದೆ. 30 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ, ವೇಗವಾಗಿ ಬೆಳೆಯುತ್ತಿರುವ ನಾಗ್ಪುರ್ ನಗರದ ತ್ಯಾಜ್ಯದ ದೊಡ್ಡ ಭಾಗವು ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ಗೆ ತಲುಪುತ್ತಿತ್ತು. ಇದು ಕಾಲಕ್ರಮೇಣ ಪ್ರಮುಖ ಹಳೆಯ ತ್ಯಾಜ್ಯ ತಾಣವಾಗಿ ಮಾರ್ಪಟ್ಟಿತ್ತು. ನಗರವು ಮುಕ್ತವಾಗಿ ತ್ಯಾಜ್ಯ ಸುರಿಯುವುದರಿಂದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯತ್ತ ಸಾಗಲು ನಿರ್ಧರಿಸಿತು. ಹಳೆಯ ತ್ಯಾಜ್ಯವನ್ನು ಹೊರತೆಗೆದು ವಿಂಗಡಿಸಿ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಕರಿಸಲಾಯಿತು. 10 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸಂಗ್ರಹವಾದ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಒಮ್ಮೆ ತ್ಯಾಜ್ಯದ ಅಡಿಯಲ್ಲಿ ಸಿಲುಕಿದ್ದ ಎಕರೆಗಟ್ಟಲೆ ಮೌಲ್ಯಯುತ ಭೂಮಿಯನ್ನು ಮರು ಸಂಪಾದಿಸಲು ಸಾಧ್ಯವಾಗಿದೆ. ಕಥೆಯು ಕೇವಲ ಜಾಗದ ಮರು ಸಂಪಾದನೆಯೊಂದಿಗೆ ಮುಕ್ತಾಯಗೊಳ್ಳಲಿಲ್ಲ. ಈ ತಾಣವು ಈಗ ಸಮಗ್ರ ನಗರಸಭಾ ಘನತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಇಲ್ಲಿ ವಸ್ತುಗಳನ್ನು ಮರುಪಡೆಯಲಾಗುತ್ತದೆ, ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಲಾಗುತ್ತದೆ ಮತ್ತು ತ್ಯಾಜ್ಯದಿಂದ ಪಡೆದ ಇಂಧನವನ್ನು ಉತ್ಪಾದಿಸಲಾಗುತ್ತದೆ. ಆಧುನಿಕ ಯಂತ್ರಗಳು ತ್ಯಾಜ್ಯವನ್ನು ಸಂಸ್ಕರಿಸುತ್ತವೆ ಮತ್ತು ನೈಜ ಸಮಯದ ಮಾನಿಟರಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಹೆಚ್ಚು ನಿಗಾ ವಹಿಸುತ್ತವೆ. ಧೂಳು ನಿಯಂತ್ರಣ ಮತ್ತು ತ್ಯಾಜ್ಯದ ದ್ರವ ಸಂಸ್ಕರಣೆಯು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸಲು ನೆರವಾಗುತ್ತದೆ. ಈ ರೂಪಾಂತರವು ನಗರಕ್ಕೆ ಹಲವು ಪ್ರಯೋಜನಗಳನ್ನು ತಂದಿದೆ. ಲ್ಯಾಂಡ್ಫಿಲ್ಗಳ ಮೇಲಿನ ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗಿದೆ. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಿಸಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕ ಆರೋಗ್ಯವೂ ಹೆಚ್ಚಿದೆ. ನಗರವು ಕಾಂಪೋಸ್ಟಿಂಗ್ ಘಟಕಗಳು, ಮಾಡ್ಯುಲರ್ ಸಂಸ್ಕರಣಾ ಯೂನಿಟ್ಗಳು ಮತ್ತು ನಿರ್ಮಾಣ ಹಾಗೂ ಕೆಡವ

0: ಪಟ್ಟ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಸೇರ್ಪಡೆಗೊಳಿಸಿದೆ. ಇಲ್ಲಿ ತ್ಯಾಜ್ಯವನ್ನು ಇನ್ನು ಮುಂದೆ ಹೊರೆ ಎಂದು ನೋಡಲಾಗುವುದಿಲ್ಲ, ಬದಲಿಗೆ ಮರುಪಡೆಯಬಹುದಾದ ಸಂಪನ್ಮೂಲವೆಂದು ನೋಡಲಾಗುತ್ತದೆ. ಕರ್ನಾಟಕದ ರಾಯಚೂರಿನಲ್ಲಿ ಮರು ಸಂಪಾದಿಸಿದ ಭೂಮಿಯು ವಿಭಿನ್ನ ರೂಪವನ್ನು ಪಡೆದುಕೊಳ್ಳುತ್ತಿದ್ದು, ಯಾಕಲಾಸಪುರ ತ್ಯಾಜ್ಯ ತಾಣದ 35 ಎಕರೆ ಜಾಗವನ್ನು ವೈಜ್ಞಾನಿಕವಾಗಿ ಹಳೆಯ ತ್ಯಾಜ್ಯ ಮರು ಸಂಸ್ಕರಣೆ ಮೂಲಕ ರೂಪಾಂತರಿಸಲಾಗುತ್ತಿದೆ. ಸುಮಾರು 62,252 ಮೆಟ್ರಿಕ್ ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಸುಮಾರು 22 ಎಕರೆ ನಗರ ಭೂಮಿಯನ್ನು ಮರುಸಂಪಾದಿಸಲಾಗಿದೆ. ಪುನರ್ಸ್ಥಾಪಿಸಿದ ಸ್ಥಳದ ಒಂದು ಭಾಗವು ಈಗ ಸುಸ್ಥಿರ ಭೂಬಳಕೆಗೆ ಬೆಂಬಲ ನೀಡುತ್ತಿದ್ದು, ಸುಮಾರು 5-7 ಎಕರೆಗಳಲ್ಲಿ ಹರಡಿರುವ ಮಿಯಾವಾಕಿ ಅರಣ್ಯವನ್ನು ಒಳಗೊಂಡಿದೆ. ಹಿಂದಿನ ತ್ಯಾಜ್ಯ ತಾಣವನ್ನು ಹೇಗೆ ಸಮೃದ್ಧ ಪರಿಸರ ಸ್ನೇಹಿ ಸ್ಥಳವಾಗಿ ಪರಿವರ್ತಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಹಸಿರು ಹೊದಿಕೆಯನ್ನು ವಿಸ್ತರಿಸಲು, ಜೀವವೈವಿಧ್ಯತೆಯನ್ನು ಬೆಂಬಲಿಸಲು ಮತ್ತು ಮಣ್ಣನ್ನು ಪುನರುಜ್ಜೀವನಗೊಳಿಸಲು ಸುಮಾರು 60,000 ಬಿದಿರು ಮತ್ತು ಸ್ಥಳೀಯ ತಳಿಗಳ ಸಸಿಗಳನ್ನು ನೆಡಲಾಗುತ್ತಿದೆ. ಸಸಿ ನೆಡುವ ಕಾರ್ಯಕ್ರಮ ಜೂನ್ 5, 2026 ಪ್ರಾರಂಭವಾಯಿತು ಮತ್ತು ವಿಶ್ವ ಪರಿಸರ ದಿನದಂದು ಈ ತಾಣವನ್ನು ಉದ್ಘಾಟಿಸಲಾಯಿತು. ಯಾಕಲಾಸಪುರದ ರೂಪಾಂತರವು ತ್ಯಾಜ್ಯ ಸಂಸ್ಕರಣೆಗಿಂತ ಹೆಚ್ಚಿನದಾಗಿದೆ. ಈ ಉಪಕ್ರಮವನ್ನು ವಿಷಕಾರಿ ತ್ಯಾಜ್ಯದಿಂದ ಪರಿಸರ ಸಂಪತ್ತು ಎಂಬ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು.
1: ಓದಿದವರು ಭಾರತಿ ಕೆವೈ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಸಾಧನೆ.
2: ಜಪಾನ್ ದೇಶದ ಐಚಿ ನಾಗೋಯಾದಲ್ಲಿ 16 ದಿನಗಳ ಕಾಲ ನಡೆದ ಏಷ್ಯಾಡ್ ಕ್ರೀಡಾಕೂಟಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ.

ಪ್ರತಿಯೊಂದು ಕ್ರೀಡಾಕೂಟದಲ್ಲಿ ಏಷ್ಯಾ ಖಂಡದ 12,000 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. 16 ದಿನ 40 ಹೆಚ್ಚು ಕ್ರೀಡೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ಮೆರೆದರು. ಹಲವರು ಚಿನ್ನದ ಪದಕ ಗೆದ್ದರೆ ಮತ್ತಷ್ಟು ಜನ ಬೆಳ್ಳಿ ಪದಕ ಗೆದ್ದರು. ಇನ್ನಷ್ಟು ಜನ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟರು. ಅದರಲ್ಲಿಯೇ ಬಹಳಷ್ಟು ಜನರಿಗೆ ಪದಕ ಒಲಿಯಲಿಲ್ಲ. ಆದರೆ ಗೆದ್ದವರು ಗೆಲ್ಲದಿರುವವರು ಕ್ರೀಡಾ ಸ್ಫೂರ್ತಿಯ ಒಂದು ದೊಡ್ಡ ಹಬ್ಬವನ್ನ ಇಲ್ಲಿ ದಾಖಲಿಸಿ ತಮ್ಮ ತಮ್ಮ ದೇಶಗಳಿಗೆ ಮರಳಿದರು. ಭಾರತದ ಸಾಧನೆ ಕೂಡ ಗಮನಾರ್ಹ. ಭಾರತ ಈ ಬಾರಿ ಒಟ್ಟು 85 ಪದಕಗಳನ್ನು ಗೆದ್ದಿತು. ಅದರಲ್ಲಿ 21 ಚಿನ್ನದ ಪದಕ ಗೆದ್ದಿದ್ದರಿಂದ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಇದು 2022 ಏಷ್ಯನ್ ಗೇಮ್ಸ್ಗೆ ಹೋಲಿಕೆ ಮಾಡಿದರೆ ಪದಕಗಳ ಗಳಿಕೆ ಈ ಬಾರಿ ಕಡಿಮೆಯೇ ಅನ್ನಬೇಕು. ಯಾಕೆಂದ್ರೆ ಆಗ 107 ಪದಕಗಳನ್ನ ಭಾರತ ಗೆದ್ದಿತ್ತು. ಅವಾಗಲೂ ಕೂಡ 4ನೇ ಸ್ಥಾನ ಪಡೆದಿದ್ದನ್ನ ಈ ಬಾರಿ ಉಳಿಸಿಕೊಂಡಿದ್ದು ಸಮಾಧಾನಕರ. ಕೂಟದ ಆರಂಭದಲ್ಲಿ ಕೆಲವು ದಿನ ಬಂಗಾರದ ಪದಕ ಭಾರತಕ್ಕೆ ಒಲಿಯಲಿಲ್ಲ. ಯಾವಾಗ ಭಾರತದ ಮಹಿಳಾ ಕ್ರಿಕೆಟ್ ತಂಡವು ಮೊದಲ ಬಂಗಾರದ ಪದಕವನ್ನು ಗೆದ್ದುಕೊಂಡಿತು, ಅದರ ನಂತರವೂ ಕೂಡ ನಿಧಾನಗತಿಯಲ್ಲಿ 1-2 ಬಂಗಾರದ ಪದಕಗಳು ಭಾರತದ ಖಾತೆಗೆ ಸೇರಿದವು. ಆದರೆ ಕೊನೆಯ 5 ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ವರ್ಣ ಪದಕಗಳು ಭಾರತದ ಖಾತೆಗೆ ಬರಲಾರಂಭಿಸಿದವು. ಅದರಲ್ಲಿ ಪ್ರಮುಖವಾಗಿ ಆರ್ಚರಿಯಲ್ಲಿ ಒಟ್ಟು 5 ಚಿನ್ನದ ಪದಕ, 2 ಬೆಳ್ಳಿ ಪದಕ ಮತ್ತು 2 ಕಂಚಿನ ಪದಕಗಳು ಒಲಿದವು. ಈ ಬಾರಿ ಆರ್ಚರಿ ಪಟುಗಳು ಅತಿ ಹೆಚ್ಚು ಬಂಗಾರದ ಪದಕಗಳನ್ನು ಗೆದ್ದು ಭಾರತಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ.

0: ಬೆಳ್ಳಿ ಪದಕಗಳು ಮತ್ತು 4 ಕಂಚಿನ ಪದಕಗಳು ಒಲಿದವು. ಒಟ್ಟು 15 ಪದಕಗಳು ಶೂಟಿಂಗ್ ವಿಭಾಗದಿಂದಲೇ ಬಂದವು. ಬಾಕ್ಸಿಂಗ್ ನಲ್ಲೂ ಕೂಡ 3 ಚಿನ್ನದ ಪದಕಗಳು ಒಲಿದವು. ಆದರೆ ಈ ವಿಭಾಗದಲ್ಲಿ ಬೆಳ್ಳಿ ಪದಕ ಸಿಗಲಿಲ್ಲ, 3 ಕಂಚಿನ ಪದಕಗಳು ಒಲಿದವು. ಇನ್ನು ಕುಸ್ತಿ, ಕ್ರಿಕೆಟ್, ಹಾಕಿ, ಕಬಡ್ಡಿಯಲ್ಲಿ ತಲಾ 2 ಪದಕಗಳು ಭಾರತದ ಖಾತೆಗೆ ಬಂದರೆ ಅಥ್ಲೆಟಿಕ್ಸ್ ಮತ್ತು ಗಾಲ್ಫ್ ನಲ್ಲಿ ತಲಾ 11 ಪದಕಗಳು ಖಾತೆ ಸೇರಿದವು. ಅಥ್ಲೆಟಿಕ್ಸ್ ನಲ್ಲಿ ಗಮನಾರ್ಹ ಸಾಧನೆಯನ್ನ ಈ ಬಾರಿ ನಾವು ನೋಡಬಹುದು. ಯಾಕೆಂದ್ರೆ ಬಂಗಾರದ ಹುಡುಗ ಎನಿಸಿಕೊಂಡಂತಹ ಜಾವೆಲಿನ್ ಥ್ರೋ ಸ್ಟಾರ್ ನೀರಜ್ ಚೋಪ್ರಾ ಅವರಿಲ್ಲದಿದ್ದರೂ ಕೂಡ ಉತ್ತಮ ಸಾಧನೆಯನ್ನೇ ದಾಖಲಿಸಿದೆ ಭಾರತ. ಒಟ್ಟು 24 ಪದಕಗಳನ್ನ ಭಾರತೀಯ ಅಥ್ಲೀಟ್ಗಳು ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ 9 ಬೆಳ್ಳಿ, 14 ಕಂಚಿನ ಪದಕ, 1 ಚಿನ್ನದ ಪದಕ ಇದೆ. ಏಷ್ಯಾ ಖಂಡದ ಅತ್ಯಂತ ಶಕ್ತಿಶಾಲಿ ತಂಡವಾದ ಚೀನಾ ಈ ಬಾರಿಯೂ ಮೊದಲ ಸ್ಥಾನವನ್ನ ತನ್ನದಾಗಿಸಿಕೊಂಡಿತು. ಒಟ್ಟು 341 ಪದಕಗಳನ್ನ ಚೀನಾ ಗೆದ್ದಿದೆ. ಅದರಲ್ಲಿ 169 ಚಿನ್ನದ ಪದಕಗಳೇ ಇವೆ. ಇನ್ನು ಆತಿಥೇಯ ಜಪಾನ್ 83 ಚಿನ್ನ, 95 ಬೆಳ್ಳಿ, 91 ಕಂಚಿನ ಪದಕಗಳೊಂದಿಗೆ ಒಟ್ಟು 269 ಪದಕಗಳನ್ನ ಗೆದ್ದಿದೆ. ದಕ್ಷಿಣ ಕೊರಿಯಾ 3ನೇ ಸ್ಥಾನದಲ್ಲಿದೆ. 39 ಚಿನ್ನ, 43 ಬೆಳ್ಳಿ, 68 ಕಂಚಿನ ಪದಕ, ಒಟ್ಟು 150 ಪದಕಗಳನ್ನ ಗೆದ್ದುಕೊಂಡಿದೆ. ಭಾರತ 21 ಚಿನ್ನ, 27 ಬೆಳ್ಳಿ, 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕ ಗೆದ್ದು 4ನೇ ಸ್ಥಾನ ಪಡೆದಿದೆ. ಸಮಾರೋಪ ಸಮಾರಂಭದಲ್ಲಿ ಭಾರತದ ಟ್ರ್ಯಾಪ್ ಶೂಟಿಂಗ್ ನಲ್ಲಿ ಚಿನ್ನದ ಪದಕ ಗೆದ್ದಂತಹ ಮಹಿಳೆಯರ ವಿಭಾಗದ ನೀರು ತಂಡಾ ಅವರು ಧ್ವಜಧಾರಿಯಾಗಿ ಪಾಲ್ಗೊಂಡರು.
1: ಸೂಪರ್ ಹೈ ಲೆವೆಲ್ ಫೀಲಿಂಗ್ ಹೈ, ಮತಲಬ್ ಕಾಫಿ ಎಕ್ಸೈಟೆಡ್ ಹೂಂ ಅಪ್ನೆ ದೇಶ್ ಕೆ ಲಿಯೆ ಗೋಲ್ಡ್ ಜೀತಾ ಹೈ. ನ್ಯಾಷನಲ್ ಆಂಥಮ್ ಅಪ್ನೆ ದೇಶ್ ಕಾ ಬಜ್ನಾ ಮತಲಬ್ ಮೇರೆ ಲಿಯೆ ಕಾಫಿ ಪ್ರೌಡ್ ಕಿ ಬಾತ್ ಹೈ. ಉಸ್ಕೆ ಲಿಯೆ ಪ್ರಿಪರೇಷನ್ ಹಮ್ ಕರ್ತೇ ಹೈ, ಜೈಸೆ ಟ್ರೇನಿಂಗ್ ಕರ್ತೇ ಹೈ ತೋ ಪ್ರಿಪರೇಷನ್ ವೈಸೆ ಹಿ ಹಮ್ ಕರ್ತೇ ಹೈ, ಥೋಡಾ ಬ್ಯಾಡ್ ವೆದರ್ ಮೇ ಭಿ ಟ್ರೇನಿಂಗ್ ಕರ್ತೇ ಹೈ ತೋ ಉಸ್ಕೆ ಅಕೋರ್ಡಿಂಗ್ ಯೇ ನಾರ್ಮಲ್ ಥಾ. ಪರ್ ರಹತಾ ಹೈ ಥೋಡಾ ಕಂಡೀಷನ್ ಹರ್ ಏಕ್ ಕಂಟ್ರಿ ಕಾ ಅಲಗ್ ರಹತಾ ಹೈ ತೋ ಯಹಾಂ ಪೆ ಥೋಡಿ ಡಿಫಿಕಲ್ಟಿ ಥಿ ಲೇಕಿನ್ ಮೈನೆ ಅಪ್ನೆ ಆಪ್ ಕೋ ಕಾಮ್ ರಖಾ ಔರ್ ಅಪ್ನೆ ಆಪ್ ಪೆ ಫೋಕಸ್ ಕಿಯಾ. ಪಾಪಾ ಫಾರ್ಮರ್ ಹೈ, ಮದರ್ ಹೌಸ್ ವೈಫ್ ಹೈ, ಮಮ್ಮಿ ಕಾ ಯೋಗದಾನ್ ಹೈ ಮೇರಿ ಲೈಫ್ ಮೇ ಪೂರಾ. ಔರ್ ಮೇರಿ ಬುವಾ ಜಿ ಹೈ ವೋ ಕಬಡ್ಡಿ ಪ್ಲೇಯರ್ ರಹಿ ಹೈ, ಅಜಾತಾ ದೇವಿ, ಉನ್ಸೆ ಭಿ ಕಾಫಿ ಇನ್ಸ್ಪೈರ್ ಹೂಂ ಮೈ. ಔರ್ ಮೇರೆ ಕೋಚ್ ಕಾ ಯೋಗದಾನ್ ಹೈ ಮನ್ಸೇರ್ ಸಿಂಗ್ ಕಾ. ಮೆಡಲ್ ಮೇರಿ ಮಾ ಕೋ ಡೆಡಿಕೇಟ್ ಕರ್ತೀ ಹೂಂ, ಔರ್ ಮೇರೆ ಕೋಚ್ ಕೋ ಡೆಡಿಕೇಟ್ ಕರ್ತೀ ಹೂಂ, ಔರ್ ಪೂರೇ ಇಂಡಿಯಾ ಕೋ ಡೆಡಿಕೇಟ್ ಕರ್ತೀ ಹೂಂ.

ಈ ಬಾರಿ ಭಾರತದ 492 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ ಕರ್ನಾಟಕದ 23 ಅಥ್ಲೀಟ್ಗಳು ಭಾಗವಹಿಸಿದ್ದರು. ಅದರಲ್ಲಿ 8 ಜನ 10 ಪದಕಗಳನ್ನು ಗೆದ್ದ ಸಾಧನೆ ಮಾಡಿದರು. ಭಾರತದ ಮಹಿಳಾ ಅಥ್ಲೀಟ್ಗಳು ಈ ಬಾರಿ ವಿಶೇಷ ಸಾಧನೆ ಮಾಡಿದರು. ಭಾರತವು ಈ ಬಾರಿ ಗೆದ್ದಂತಹ 21 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು 11 ಪದಕಗಳನ್ನು ಜಯಿಸಿದರು. ತಂಡದಲ್ಲಿ ಒಟ್ಟು 227 ಮಹಿಳಾ ಅಥ್ಲೀಟ್ಗಳು ಭಾಗವಹಿಸಿದ್ದರು. ಪುರುಷರ ವಿಭಾಗದಿಂದ 7 ಪದಕಗಳು ಭಾರತಕ್ಕೆ ಒಲಿದರೆ ಮಿಶ್ರ ತಂಡಗಳ ವಿಭಾಗದಿಂದ 3 ಚಿನ್ನದ ಪದಕಗಳು ಬಂದವು. ಒಟ್ಟು 85 ಪದಕಗಳಲ್ಲಿ ಮಹಿಳೆಯರು 38, ಪುರುಷರ ವಿಭಾಗದಿಂದಲೂ 38 ಪದಕಗಳು ಲಭಿಸಿದರೆ ಮಿಶ್ರ ವಿಭಾಗದಿಂದ 9 ಪದಕಗಳು ಭಾರತಕ್ಕೆ ಸೇರಿದವು. ಒಲಿಂಪಿಯನ್ ಲೌಲಿನಾ ಬೊರ್ಗೊಹೈನ್ ಅವರು ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದರು. ಸತತ 2 ಏಷ್ಯನ್ ಗೇಮ್ಸ್ಗಳಲ್ಲಿ ಫೈನಲ್ ತಲುಪಿದ ಭಾರತದ ಮೊದಲ ಮಹಿಳಾ ಬಾಕ್ಸರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. 2022-23 ಹಾಂಗ್ಜೋ ಕ್ರೀಡಾಕೂಟದಲ್ಲಿ ಲೌಲಿನಾ ಅವರು ಬೆಳ್ಳಿ ಪದಕ ಗೆದ್ದಿದ್ದರು. ಗಾಲ್ಫ್ ಕ್ರೀಡೆಯಲ್ಲಿ ಈ ಬಾರಿ ಕರ್ನಾಟಕದವರಾದ ಪ್ರಣವಿ ಅರಸ್ ಅವರು ಐತಿಹಾಸಿಕ ಸಾಧನೆ ಮಾಡಿದರು. ಗಾಲ್ಫ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದರು. ಈ ಸಾಧನೆ ಮಾಡಿದ ದೇಶದ ಮೊದಲ ಮಹಿಳಾ ಗಾಲ್ಫರ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು. ಮೂಲತಃ ಮೈಸೂರಿನ ಪ್ರಣವಿ ಅವರು ವಿಶ್ವ ದರ್ಜೆಯ ಗಾಲ್ಫರ್ ಕೂಡ ಆಗಿದ್ದಾರೆ. ಪ್ರಣವಿ ಅವರು ಮಹಿಳೆಯರ ತಂಡ ವಿಭಾಗದಲ್ಲಿಯೂ ಕೂಡ ಮಿಂಚಿದರು. 44 ವರ್ಷಗಳ ಬಳಿಕ ಭಾರತ ಬೆಳ್ಳಿ ಪದಕ ಗೆದ್ದು ಸಂಭ್ರಮಿಸಿತು. ಅದರಲ್ಲಿ ಇನ್ನೊಬ್ಬ ಕನ್ನಡತಿಯಾದಂತಹ

0: ಭಾರತೀಯರ ಅತ್ಯಂತ ನೆಚ್ಚಿನ ಮತ್ತು ಭಾವನಾತ್ಮಕ ನಂಟು ಹೊಂದಿರುವಂತಹ ಆಟ ಹಾಕಿ. ಕ್ರಿಕೆಟ್ ಬಗ್ಗೆ ಎಷ್ಟೇ ಪ್ರೀತಿ ಇದ್ದರೂ ಹಾಕಿಯ ಆ ಒಂದು ಆಕರ್ಷಣೆ ಇಂದಿಗೂ ಇದೆ ಎನ್ನುವುದಕ್ಕೆ ಈ ಬಾರಿಯ ಏಷ್ಯಾಡ್ನ ಮಹಿಳಾ ಮತ್ತು ಪುರುಷರ ಹಾಕಿ ಪಂದ್ಯಗಳು ನಿದರ್ಶನವಾದವು. ಮಹಿಳೆಯರಲ್ಲಿಯೂ ಕೂಡ ಭಾರತ ಫೈನಲ್ನಲ್ಲಿ ಚೀನಾದ ವಿರುದ್ಧ ಗೆದ್ದು ಸ್ವರ್ಣ ಪದಕ ಜಯಿಸಿತು. ಮಹಿಳೆಯರು 44 ವರ್ಷಗಳ ನಂತರ ಚಿನ್ನದ ಸಾಧನೆಯನ್ನು ಏಷ್ಯಾಡ್ನಲ್ಲಿ ಮಾಡಿದ್ದು ವಿಶೇಷ ದಾಖಲೆ. ಸಲೀಮಾ ಟೇಟೆ ನಾಯಕತ್ವದ ಭಾರತ ತಂಡವು ಈ ಬಾರಿ ಪ್ರತಿಯೊಂದು ಹಂತದಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ಫೈನಲ್ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದಂತಹ ಚೀನಾವನ್ನು ಮಣಿಸಿದ್ದು ಸ್ವರ್ಣ ಪದಕ ಗೆಲ್ಲಲು ಕಾರಣವಾಯಿತು. ಇನ್ನು ಪುರುಷರ ವಿಭಾಗದಲ್ಲಿ ಹರ್ಮನ್ಪ್ರೀತ್ ಸಿಂಗ್ ಬಳಗಕ್ಕೆ ಚಿನ್ನದ ಪದಕವನ್ನ ಉಳಿಸಿಕೊಳ್ಳುವ ಸವಾಲಿತ್ತು. ಅದನ್ನು ಯಶಸ್ವಿಯಾಗಿ ಅವರು ನೆರವೇರಿಸಿದರು. ಸ್ವತಃ ಹರ್ಮನ್ ಪ್ರೀತ್ ಸಿಂಗ್ ಅವರು ಪೆನಾಲ್ಟಿ ಕಾರ್ನರ್ನಲ್ಲಿ ಮಿಂಚಿದರು. 2 ಗೋಲು ಹೊಡೆದು ಭಾರತಕ್ಕೆ ಮಲೇಷಿಯಾ ಎದುರು ಫೈನಲ್ನಲ್ಲಿ ಸುಲಭ ಜಯ ಸಿಗುವಂತೆ ಮಾಡಿದರು. ಇದರೊಂದಿಗೆ ಮಹಿಳಾ ಮತ್ತು ಪುರುಷ ತಂಡಗಳು 2028 ಲಾಸ್ ಏಂಜಲೀಸ್ನಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ನೇರ ಅರ್ಹತೆಯನ್ನ ಗಿಟ್ಟಿಸಿದವು. ಪುರುಷರ ಹಾಕಿ ತಂಡದ ವಿಜಯದ ಬಗ್ಗೆ ಆಟಗಾರ ಮನ್ಪ್ರೀತ್ ಸಿಂಗ್ ಮಾತನಾಡಿದ್ದಾರೆ.
1: ಹಮೇಶಾ ಎಕ್ ಅಚ್ಚಾ ರಹತ ಖುಷಿ ರಹತೆ ಕಿ ಆಪ್ನೆ ಕಾಫಿ ಅಚ್ಚಾ ಜೋ ದಬದಬಾ ಬನ್ನಕ್ಕೆ ರಖಾ ಹುವಾ ಹೈ ಯಹಾಂ ಪೆ ಏಷ್ಯನ್ ಟೀಮ್ಸ್ ಮೇ. ಸಭಿಕೋ ಪತಾ ಹೈ ಕಿ ಏಷ್ಯನ್ ಗೇಮ್ಸ್ ಸೇ ಜಬ್ ಆಪ್ ಜೀತತೆ ಹೋ ಗೋಲ್ಡ್ ಮೆಡಲ್ ಜೀತತೆ ಹೋ ಆಪ್ ಡೈರೆಕ್ಟ್ ಕ್ವಾಲಿಫೈ ಕರತೆ ಹೋ ಒಲಿಂಪಿಕ್ಸ್ ಕೆ ಲಿಯೆ ಔರ್ ಹಮ್ ಲೋಗೋ ನೆ ಅಭಿ ಡೈರೆಕ್ಟ್ ಕ್ವಾಲಿಫೈ ಕರ್ ಲಿಯಾ ಎಲ್ಎ ಕೆ ಲಿಯೆ ತೋ ವೋ ಏಕ ಹಮಾರೇ ಲಿಯೆ ಕಾಫಿ ಪ್ಲಸ್ ಪಾಯಿಂಟ್ ಹೈ ಅಭಿ ಕ್ಯೂಂಕಿ ಅಭಿ ಹಮಾರೇ ಪಾಸ್ ಟೈಮ್ ಹೈ ಕಿ ಹಮ ಲೋಗ್ ಅಪ್ನೆ ಆಪ್ ಕೋ ಪ್ರಿಪೇರ್ ಕರ್ ಸಕ್ತೆ ಅಪ್ನೆ ಆಪ್ಕೆ ಊಪರ್ ಔರ್ ಜ್ಯಾದಾ ಕಾಮ್ ಕರ್ ಸಕ್ತೆ ಅಭಿ ಹಮೇ ಕ್ವಾಲಿಫೈ ಕಾ ಸ್ಟ್ರೆಸ್ ನೀ ರಹೇಗಾ ತೋ ಕಿ ಹಾಂ ಕಿ ಹಮೇ ಕ್ವಾಲಿಫೈ ರೌಂಡ್ ಕಾ ವರಿ ನೀ ಹೋ ಆಪ್ ತೋ ಅಭಿ ಅಪ್ನೆ ಫಿಟ್ನೆಸ್ ಕೆ ಊಪರ್ ಔರ್ ಚೀಜೆ ಜೋ ಹೈ ಕಿ ಕೈಸೆ ಹಮ ಲೋಗ್ ಇಂಪ್ರೂವ್ ಕರ್ ಸಕ್ತೆ ಅಪ್ನೆ ಆಪ್ ಕೋ ಕಿ ಜೋ ಎಲ್ಎ ಮೇ ಜಾಯೇ ತೋ ಐಸಿ ಕೋಈ ಚೀಜೆ ನಾ ರಹಿ ಹೋ ಕಿ ಜಹಾಂ ಪೆ ಹಮ ಲೋಗೋ ನೇ ಕಾಮ್ ನಾ ಕಿಯಾ ಹೋ. ಫಸ್ಟ್ ಆಫ್ ಆಲ್ ಲೈಕ್ ಹಮ ಲೋಗ್ ಅಪ್ನೆ ಡಿಫೆನ್ಸ್ ಕೆ ಊಪರ್ ಔರ್ ಜ್ಯಾದಾ ಕಾಮ್ ಕರ್ನಾ ಚಾಹೆಂಗೆ ಕಿ ಹಾಂ ಕಿ ಹಮ ಲೋಗ್ ಔರ್ ಅಪ್ನಾ ಕೈಸಾ ಡಿಫೆನ್ಸ್ ಸ್ಟ್ರಾಂಗ್ ಕರ್ ಸಕ್ತೆ ಹೈ ಕ್ಯೂಂಕಿ ಅಗರ್ ಆಪ್ ಡಿಫೆಂಡ್ ಅಚ್ಚಾ ಕರ್ತೆ ತೋ ಆಪ್ ಟೂರ್ನಾಮೆಂಟ್ ಜೀತ ಸಕ್ತೆ ಹೋ ಠೀಕ್ ಹೈ ತೋ ಯಹಿ ಹೈ ಕೋಚ್ ಕಾ ಭಿ ಯಹಿ ಮಂತ್ರ ಹೈ ಕಿ ಅಗರ್ ಆಪ್ ಡಿಫೆಂಡ್ ಟು ವಿನ್ ಕಿ ಅಗರ್ ಆಪ್ ಡಿಫೆಂಡ್ ಅಚ್ಚಾ ಕರೋಗೆ ತೋ ಆಪ್ ಕಿಸಿ ಭಿ ಟೀಮ್ ಕೋ ಬೀಟ್ ಕರ್ ಸಕ್ತೆ ಹೋ ಕ್ಯೂಂಕಿ ಹಮಾರೇ ಪಾಸ್ ಕಾಫಿ ಅಚ್ಚೆ ಸ್ಟ್ರೈಕರ್ಸ್ ಹೈ ಕಿ ವೋ ಕಭಿ ಭಿ ಗೋಲ್ ಕರ್ ಸಕ್ತೆ ಬಟ್ ಅಗರ್ ಹಮೇ ಪೀಚೆ ಡಿಫೆನ್ಸ್ ಹಮೇ ಸ್ಟ್ರಾಂಗ್ ರಖನಾ ಹೋಗಾ ತೋ ಉಸ್ಕೆ ಊಪರ್ ಹೈ ಚೀಜೆ ರಹೇಂಗೆ ಅಭಿ ಆನೆ ವಾಲೇ ಟೈಮ್ ಮೇ ದೇಖಾ ರಹೇಗಾ ಔರ್ ಕ್ಯೂಂಕಿ ಹರ್ ಟೀಮ್ ಕುಛ್ ನಾ ಕುಛ್ ಚೇಂಜ್ ಕರೇಗೀ ತೋ ಉಸ್ಕೋ ಕಿತ್ನಿ ಜಲ್ದಿ ಹಮ ಲೋಗ್ ಅಡಾಪ್ಟ್ ಕರ್ತೆ ಹೈ ಔರ್ ಉಸ್ಕೋ ಕೈಸೆ ಹಮ ಲೋಗ್ ಉಸ್ಕಾ ತೋಡ್ ನಿಕಾಲೇಂಗೆ ಹನಾ ತೋ ವೋ ಇಂಪಾರ್ಟೆಂಟ್ ಕಾಫಿ ರಹೇಗಾ ಹಮಾರೇ ಲಿಯೆ.
0: ಈ ಬಾರಿ ಕಬಡ್ಡಿಯಲ್ಲಿಯೂ ಕೂಡ ನಮಗೆ 2 ಪದಕಗಳು ಒಲಿದವು. ಒಂದು ಮಹಿಳೆಯರ ವಿಭಾಗದ್ದು, ಇನ್ನೊಂದು ಪುರುಷರ ವಿಭಾಗದ್ದು. ಮಹಿಳೆಯರ ವಿಭಾಗದಲ್ಲಿ ಸಾಧಿಸಿದ ಜಯದ ಬಗ್ಗೆ ಪಿಂಕಿ ರಾಯ್ ಅವರು ಮಾತನಾಡಿದ್ದಾರೆ.
2: ಕಾನ್ಫಿಡೆನ್ಸ್ ಫೈನಲ್ ಈಜಿಲಿ ಹರಾಂಗೆ ಹಮಾರೇ ಸೀನಿಯರ್ ಪ್ಲೇಯರ್ ಜೊ ಜೈಸೆ ರೀತು ನೆಗಿ ಬೋಲಾ ತಾ ಫೈನಲ್ ಇತ್ತ ಈಜಿ ನೀ ರಹೇಗಾ ಕ್ಯೂಂಕಿ ವೋ ಆಲ್ ಔಟ್ ಖೇಲೆಂಗೆ ಔರ್ ಉನ್ಹೊನೆ ಸಚ್ ಮೇ ಆಲ್ ಔಟ್ ಖೇಲೆ ಹಮ್ನೆ ಉನ್ಕೋ ಪೂಲ್ ಕೆ ಮ್ಯಾಚಸ್ ಮೇ 14 ಪಾಯಿಂಟ್ಸ್ ಹರಾಯೆ ಥೆ ಪರ್ ಫೈನಲ್ ಮೇ ವೋ 3 ಪಾಯಿಂಟ್ಸ್ ಸೇ ಹರೇ ತೋ ಉನ್ಹೊನೆ ಇಂಪ್ರೂವ್ ಕಿ ಅಪ್ನೆ ಊಪರ್ ಔರ್ ಉನ್ಹೊನೆ ಸ್ಟ್ರಾಟಜಿ ಭಿ ಕಿಯೆ ಥೆ ಥೋಡಾ ಬಹುತ್ ಅಪ್ನಾ ಹಮಾರೇ ಲೀಡರೋ ಕೆ ಊಪರ್ ವೋ ಭಿ ಉನ್ಕೋ ಕಾಮ್ ಆಯೇ ಪರ್ ಆಲ್ ಔಟ್ ಕಾ ಸಚ್ ಮೇ ಹಮ್ನೆ ಕೇ ಬಾತ್ ಹೈ ಹಮಾರೇ ಆಗ್ನೆ ಆಜ್ ಮೇ ರಹೇ ಜೋ ಬೀಚ್ ಮೇ ಸೇ 2-3 ಪಾಯಿಂಟ್ ಗಯೇ ಉಸ್ಕೋ ಹಮ್ ವಾಪಸ್ ಲಾತೆ ಕ್ಯೂಂಕಿ ಹಮಾರಾ 12 ಪಾಯಿಂಟ್ ಕಾ ಲೀಡ್ ಥಾ ಏಕ್ ಟೈಮ್ ಪೆ ಹಮ್ನೆ ಸೋಚಾ ಥಾ 16-17 ಪಾಯಿಂಟ್ ಕಾ ಹೋ ಜಾಯೇಗಾ ವೋ ಲೀಡ್ ಪರ್ ಮ್ಯಾಚಸ್ ಹೋ ತೋ ಐಸಾ ಹೋ ಜೀತ್ ಮೇ ತಭಿ ಮಜಾ ಆತಾ ಹೈ ಯೇ ಭಿ ಹೈ ಏಷ್ಯನ್ ಗೇಮ್ ಸೇ ಪಹಲೆ ಹಮ್ ಲೋಗೋ ಕಾ ಸೀನಿಯರ್ ನ್ಯಾಷನಲ್ ಹೋತಾ ಹೈ ಉಸ್ಮೇ ಆಕ್ಚುಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ದೇನಾ ಪಡ್ತಾ ಹೈ ಔರ್ ವೋ ದೇಖ್ ಕೇ ಸಿಲೆಕ್ಷನ್ ಮೇ 30-40 ಲಡ್ಕೆ ಆತಿ ಹೈ ಉಸ್ 30-40 ಲಡ್ಕೆಯೋ ಕೋ ಬೀಟ್ ಕರ್ಕೆ ಜೋ 12 ಲಡ್ಕೆ ಆತಿ ಹೈ ಔರ್ ಹಮ್ ಲೋಗೋ ಕಾ 5-6 ಮಹೀನೆ ಕಾ ಕ್ಯಾಂಪ್ ಲಗತಾ ಹೈ ಏಕ್ ಏಕ್ ಮಹೀನೆ ಕಾ ಕ್ಯಾಂಪ್ ವೋ ನಿಕಾಲ್ನಾ ಬಹುತ್ ಮುಷ್ಕಿಲ್ ಹೋತಾ ಹೈ ಪರ್ ವೋ ಸಬ್ ಮುಷ್ಕಿಲ್ ಪಾರ್ ಕರ್ಕೆ ಜೋ 12 ಲಡ್ಕೆ ಆಯಿ ಹೈ ವೋ ಅಪ್ನೇ ಅಪ್ನಿ ಬೆಸ್ಟ್ ದಿ ಅಪ್ನೇ ಅಪ್ನಿ ಜಗಾ ಪೆ ಇಸ್ಲಿ ಆಜ್ ಹಮ್ ಗೋಲ್ಡ್ ಮೆಡಲ್ ಹಾತ್ ಮೇ ಲೇಕೆ ಖಡೆ ಹಮ್ ಚಾಹತೆ ಹೈ ಲಡ್ಕೆ ಪ್ರಮೋಟ್ ಹೋ ಜೈಸೆ ಕ್ರಿಕೆಟ್ ವಾಲೇ ಹೋ ರಹೇ ಉನ್ಕೋ ಬ್ರಾಂಡ್ ಕಲರ್ವೇಶನ್ ಮಿಲ್ ರಹಾ ಹೈ ವೋ ಕಬಡ್ಡಿ ವಾಲೋ ಕೋ ನಹೀ ಮಿಲ್ ರಹಾ ಹಮ್ ಚಾಹತೆ ಹೈ ಹಮಾರೇ ಕಬಡ್ಡಿ ವಾಲೋ ಆಗೇ ಜೋ ಬಚ್ಚಾ ಹೈ ಉನ್ಕೋ ಭಿ ಮಿಲೇ ಜೈಸೆ ಅಭಿ ಲಡ್ಕೋ ಕಾ ಪ್ರೋ ಕಬಡ್ಡಿ ಹೈ ಹಮ್ ಚಾಹತೆ ಹಮಾರೇ ಲಡ್ಕೋ ಕಾ ಭಿ ಪ್ರೋ ಕಬಡ್ಡಿ ಹೋ ಕಿ ಕಮ್ ಸೇ ಕಮ್ ಜೋ ಬಚ್ಚೆ ಇಂಡಿಯಾ ಖೇಲ್ನೆ ನಹೀ ಪಾ ರಹೇ ಜೋ ಪೀಚೆ ಛೂಟ್ ರಹೇ ಕಮ್ ಸೇ ಕಮ್ ವೋ ಪ್ರೋ ಕಬಡ್ಡಿ ಖೇಲ್ ಕೇ ಅಪ್ನಾ ಪರ್ಫಾರ್ಮೆನ್ಸ್ ದಿಖಾ ಪಾಯೇ ಔರ್ ವೋ ಆಗೇ ಆ ಪಾಯೇ ಕ್ಯೂಂಕಿ ಏಕ್ ಸೀನಿಯರ್ ನ್ಯಾಷನಲ್ ಕೇ ಭರೋಸೆ ಹಮ ಲೋಗ್ ರಹತೆ ಹೈ ಪೂರೇ ಸಾಲ್ ಬಾಕಿ ಹಮ ಲೋಗೋ ಕುಛ್ ಟೂರ್ನಾಮೆಂಟ್ ನಹೀ ಮಿಲ್ತಾ ಹೈ ಹಮಾರೇ ಲಡ್ಕಿಯೋ ಕೋ ಮತಲಬ್ ಜ್ಯಾದಾ ಫೆಸಿಲಿಟಿ ಮಿಲ್ನಾ ಚಾಹಿಯೇ ಏಕೆ ಭಾಯ್ ಹಮಾರೇ ಲಿಯೆ ಕರ್ ರಹೇ ಹಮ ಚಾಹತೆ ಸರ್ಕಾರ ಹಮಾರೇ ಲಿಯೆ ಥೋಡಾ ಔರ್ ಜ್ಯಾದಾ ಕರೇ ಕ್ಯೂಂಕಿ ಕಭಿ ಕಭಿ ಹಮ ಲೋಗೋ ಕೋ ಸಹಿ ತರೀಕೆ ಸೇ

0: सही चीजें मिलती नहीं है या हम लोगों तक पहुंचती नहीं है, तो वो अगर पहुंचे तो हमारे जो आगे जनरेशन हो, अभी 26 के बाद 30 में होगा, तो हमारा वो गोल्ड मेडल कंटिन्यू रहना चाहिए।
1: ಕ್ರಿಕೆಟ್ನಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡವು ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಚಿನ್ನದ ಪದಕವನ್ನು ಜಯಿಸಿತು. ಭಾರತ ತಂಡವು ಇದು ಎರಡನೇ ಸರ್ತಿ ಚಿನ್ನದ ಪದಕವನ್ನು ಏಷ್ಯಾಡ್ನಲ್ಲಿ ಗೆಲ್ಲುತ್ತಿದೆ. 2022-23 ಕೂಡ ಭಾರತ ಪುರುಷರ ತಂಡ ಚಿನ್ನ ಗೆದ್ದಿತ್ತು. ಮಹಿಳೆಯರು ಕೂಡ ಎರಡು ಬಾರಿ ಚಿನ್ನ ಗೆದ್ದಿದ್ದಾರೆ. ಪುರುಷರ ತಂಡದ ಈ ಒಂದು ಸಾಧನೆಯ ಕುರಿತು ಆಟಗಾರ ಶಿವಂ ದುಬೆ ಮಾತನಾಡಿದ್ದಾರೆ.
2: Podium. This is my second time to be at the podium and I'm very grateful for that. I feel that when I was standing, national anthem was going on, I only can hear the voice India. So it feels really good for me because the national anthem goes and people knows that India has taken the gold now. Whoever comes in the final, we wanted to beat them. It was only to win the gold medal and make our country proud. It's just a contribution because it's not about my runs, it's about all of the players who have scored. You can count the 19 runs of Tilak as well. Tilak has batted amazingly. Abhishek has done something different today. Tilak has done. Jasprit Bumrah, the bowler we wanted, we saw today. So it's not about me, it's just about the team.
1: ಆರ್ಚರಿಯ ಮಹಿಳೆಯರ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಕುಂಕುಮ್ ಮೊಹಾದ್ ಅವರು ಚಿನ್ನದ ಪದಕ ಜಯಿಸಿದರು. ಇದರೊಂದಿಗೆ ಈ ರಿಕರ್ವ್ ವೈಯಕ್ತಿಕ ವಿಭಾಗದಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಆರ್ಚರ್ ಎಂಬ ಹೆಗ್ಗಳಿಕೆಗೆ ಕುಂಕುಮ್ ಪಾತ್ರರಾದರು. ಕುಂಕುಮ್ ಅವರು ಅಮರಾವತಿಯವರು. ಅವರಿಗೆ ಈಗ 17 ವರ್ಷ ವಯಸ್ಸು.

ಪುರುಷರ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಈ ಬಾರಿ ಭಾರತದ ಅಮನ್ ಸೆಹರಾವತ್ ಅವರು ಚಿನ್ನದ ಪದಕ ಜಯಿಸಿದರು. 57 ಕೆಜಿ ವಿಭಾಗದಲ್ಲಿ ಅವರು ಉತ್ತರ ಕೊರಿಯಾದ ಚೋಂ ಸಾಂಗ್ ಹಾನ್ ಅವರನ್ನ ಸೋಲಿಸಿ ಈ ಒಂದು ಸ್ವರ್ಣ ಸಾಧನೆ ಮಾಡಿದರು. ಅಮನ್ ಸೆಹರಾವತ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಗೆದ್ದ ಕುಸ್ತಿಪಟುವಾಗಿದ್ದಾರೆ.

0: ಇನ್ನು ಮಹಿಳೆಯರ 53 ಕೆಜಿ ಕುಸ್ತಿ ಸ್ಪರ್ಧೆಯ ಫೈನಲ್ನಲ್ಲಿ ಭಾರತದ ಅಂತಿಮ್ ಪಂಗಾಲ್ ಅವರು ಜಪಾನಿನ ನಮೋ ಕಿಯಾಕ ವಿರುದ್ಧ ಸೋತು ಬೆಳ್ಳಿ ಪದಕ ಪಡೆದರು. ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಭಾರತದ ನಿತೇಶ್ ಶಿವಾಚ್ ಅವರು 97 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಪುರುಷರ ಕುಸ್ತಿ ವಿಭಾಗದಲ್ಲಿ ಫ್ರೀಸ್ಟೈಲ್ 65 ಕೆಜಿ ಕುಸ್ತಿಯಲ್ಲಿ ಭಾರತದ ಸುಜೀತ್ ಕಲ್ಕಲ್ ಅವರು ಚಿನ್ನದ ಪದಕ ಗೆದ್ದರು. ಫೈನಲ್ ಹಣಾಹಣಿಯಲ್ಲಿ ಸುಜೀತ್ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕುದೀವಾ ಅವರನ್ನು ಮಣಿಸಿ ಚಿನ್ನದ ಪದಕ ಗೆದ್ದರು. ಸ್ಕ್ವಾಶ್ ಕ್ರೀಡೆಯ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಭಾರತದ ಅನಾಹತ್ ಸಿಂಗ್ ಅವರು ಬೆಳ್ಳಿ ಪದಕ ಜಯಿಸಿದರು. ಫೈನಲ್ನಲ್ಲಿ ಅವರು ಮಲೇಷಿಯಾದ ಸ್ಪರ್ಧೆಯ ಎದುರು ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಅನಾಥ್ ಸಿಂಗ್ ಅವರು ತಂಡ ವಿಭಾಗದಲ್ಲಿಯೂ ಕೂಡ ಕಂಚಿನ ಪದಕವನ್ನ ಗಳಿಸಿದರು. ಅವರೊಂದಿಗೆ ಜ್ಯೋತ್ಸ್ನಾ ಚಿನ್ನಪ್ಪ, ತನ್ವಿ ಖನ್ನಾ, ಶಮೀನಾ ರಿಯಾಜ್ ತಂಡದಲ್ಲಿದ್ದರು. ನವದೆಹಲಿಯವರಾದ 18 ವರ್ಷದ ಅನಾಥ್ ಸಿಂಗ್ ಅವರು ತಮ್ಮ ಸಾಧನೆಯ ಕುರಿತು ಮಾತನಾಡಿದ್ದಾರೆ.
1: Definitely not what I wanted and what I expected, but I mean, things don't always go your way, and there's going to be a few more chances for me to, you know, make sure I can make my way to the Olympics. And yeah, I'm just going to try to the most of those opportunities and make sure that I can get there eventually. This is, like I said, my second time playing the Asian Games, the major games. I've only played the Commonwealth once before this, so I mean, just getting started right now. And yeah, I mean, every single match, every single point is something that I'm going to learn from, and being here and the whole experience and the atmosphere is something that definitely adds on to it, and getting, you know, learning how

0: ಶೂಟಿಂಗ್ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಕಮಲ್ಜೀತ್ ಸಿಂಗ್ ಮತ್ತು ಸುರುಚಿ ಸಿಂಗ್ ಫೋಗಟ್ ಅವರು ಚಿನ್ನದ ಪದಕ ಜಯಿಸಿದರು. ತಮ್ಮ ಸಾಧನೆ ಕುರಿತು ಕಮಲ್ಜೀತ್ ಮತ್ತು ಸುರುಚಿ ಮಾತಾಡಿದ್ದಾರೆ, ಕೇಳೋಣ ಬನ್ನಿ.
1: ಖರಾಬ್ ನೀನೆ ಥೋಡೆ ಸಾ ಮೇರಿ ತರಫ ಬೀಚ ಮೇ ಥೋಡಾ ಸಾ ಖರಾಬ್ ಕರ್ದಿಯಾ ಥಾ, ಉಸ್ಲಿಯೇ ಏಕ ಪಾಯಿಂಟ್ ಸೇ ರಹ ಗಯಾ ಥಾ ಮೈ ಫೈನಲ್ ಮೇ. ಫಿರ್ ಸರ್ ನೇ ಬತಾಯಾ ಕಿ ಮಿಕ್ಸ್ ಟೀಮ್ ಮೇ ನಾಮ್ ಆ ಗಯಾ, ಅಬ ತೋ ಏಕ ಮೌಕಾ ಔರ್ ಹೈ ಮೆಡಲ್ ಕಾ, ತೋ ಇಸ್ ಮೇ ಮೈ ಅಪ್ನಾ ಬೆಸ್ಟ್ ಕರೂಂಗಾ, ಆ ಗಯಾ ಮೈ ಮೆಡಲ್. ಇಮೋಷನ್ಸ್ ತೋ ಸಮ್ಮೇ ಹೋತೆ ಹೈ ಮೇ, ಧೀರೆ ಅಂದರ್ ಭೀ ಹೈ ಥೋಡೆ ಬಹುತ್. ಮ್ಯಾಮ್ ಥೋಡಾ ಹರ್ಟ್ ಹುಆ ಥಾ ಮೇರೆ ಕೋ, ಐಸಾ ಲಗಾ ಥಾ ಕಿ ಮೈ ಆ ಜಾಊಂಗಾ ಫೈನಲ್ಸ್ ಮೇ. ಇಂಡಿವಿಜುವಲ್ ಮ್ಯಾಚ್ ಇಸ್ಸೇ ಜ್ಯಾದಾ ಟಫ್, ಉಸ್ಮೇ 60 ಶಾಟ್ ರಹತೆ, ಇಸ್ಮೇ 30 ಶಾಟ್ ಹೈ. ತೋ ಯೇ ಥಿಯಾ ಥಾ ಕಿ ಬಸ್ ಮೇರೆ ಕೋ ಅಚ್ಛಾ ಕರನಾ ಹೈ, ಅಪ್ನಿ ತರಫ್ ಸೇ ಗಲ್ತಿ ನೀ ಕರ್ನಿ ಕೋಈ ಭೀ. ಟಾರ್ಗೆಟ್ ತೋ ಮೈಮ್ ಒಲಿಂಪಿಕ್ ಹೀ ಹೈ ಗೋಲ್ಡ್.
2: ಕಮ್ಬ್ಯಾಕ್ ಕೆ ಅಸಲಿ ಹಕ್ದಾರ್ ಮೇರೆ ಕೋಚ್ ಔರ್ ಮೇರಿ ಮಮ್ಮಿ ಹೈ, ಜಿನ್ಹೋನೆ ಮೇರಾ ದಿಮಾಗ್ ರೀಸೆಟ್ ಕರ್ನೆ ಮೇ ಮೇರಿ ಬಹುತ್ ಬಹುತ್ ಜ್ಯಾದಾ ಮದದ್ ಕರಿ ಹೈ. ವರ್ನಾ ಮೈ ಏಕದಮ್ ಇಸ್ ವಾಲೆ ಮ್ಯಾಚ್ ಮೇ ಭೀ ಲಾಸ್ಟ್ ಮ್ಯಾಚ್ ಕಾ ಫೀಲ್ ಲೇತಿ ರಹತಿ, ಔರ್ ಮೈ ಇಸ್ ಮ್ಯಾಚ್ ಮೇ ಅಪ್ನಾ ಪರ್ಫಾರ್ಮ್ ನೀ ಕರ್ ಪಾತಿ. ಮುಝೇ ತಬ್ ಜಾಕೆ ಜೈಸಾ ವರ್ನಾ ಮೆಡಲ್ ಮೆಡಲ್ ಮೆಡಲ್ ಲೇಂಗೆ ಆನೆ ದೇಶ್ ಕೆ ಲಿಯೆ. ಪಹಲೆ ತೋ ಆಪ್ಕೊ ಬತಾತಿ ಹೂಂ ಕಿ ಮೈ ರೆಸ್ಲಿಂಗ್ ಮೇ ಭೀ ಕೈಸೆ ಗಯಿ ಥಿ, ಕ್ಯೂಂಕಿ ಜಬ್ ಮೈ ವೆನ್ ಐ ವಾಸ್ ಬೋರ್ನ್ ಮೇರೆ ಪಾಪಾ ಚಾಹತೆ ಥೆ ಕಿ ಮೈ ಕೋಈ ನಾ ಕೋಈ ಸ್ಪೋರ್ಟ್ಸ್ ಪರ್ಸನ್ ತೋ ಬನೂ, ಕ್ಯೂಂಕಿ ವೋ ಭೀ ಕೋಈ ಸ್ಪೋರ್ಟ್ಸ್ ಕರ್ನಾ ಚಾಹತೆ ಥೆ, ಬಟ್ ವೋ ನಹೀ ಕರ್ ಪಾಯೆ ಉನ್ಕೆ ಟೈಮ್ ಕೆ ಹಿಸಾಬ್ ಸೆ. ತೋ ಉನ್ಹೋನೆ ಮುಝೇ ರೆಸ್ಲಿಂಗ್ ಶುರು ಕಿಯಾ, ರೆಸ್ಲಿಂಗ್ ಮೇ ಮುಝೇ ಕುಛ್ ಹಿ ಮಹೀನೋ ಮೇ ಮುಝೇ ಕಲರ್ ಬೋನ್ ಕಿ ಇಂಜರಿ ಹೋ ಗಯಿ.

0: फिर पापा ने ऐसा स्पोर्ट ढूंढा कि जिसमें इंजरी भी नहीं होगी, इतनी मेहनत नहीं होगी जितनी रेसलिंग होती है, इतना पसीना, वो बस कुछ टाइम के लिए होगा पसीना, बस पूरा मेंटल गेम। तो फिर पापा ने शूटिंग देखी, उन्होंने मुझे दिखाया तो मुझे देख के बहुत ही इंटरेस्टिंग लगा पिस्टल चलाना। तो मैंने बोला हाँ मैं शूटिंग कर।
1: ಈ ಬಾರಿ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಅಥ್ಲೀಟ್ಗಳ ಸಾಧನೆಯು ಕೂಡ ಗಮನಾರ್ಹವಾಗಿದೆ. ಅನುಭವಿ ಅಥ್ಲೀಟ್ ಎಂಆರ್ ಪೂವಮ್ಮ ಅವರು ಒಂದು ಚಿನ್ನ ಒಂದು ಬೆಳ್ಳಿ ಪದಕ ಜಯಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಅಥ್ಲೆಟಿಕ್ಸ್ನ 4x400 meter ಮಹಿಳೆಯರ ತಂಡ ವಿಭಾಗದ ರಿಲೇ ಮತ್ತು 4x400 meter ಮಿಶ್ರ ರಿಲೇಯಲ್ಲಿ ಈ ಪದಕಗಳನ್ನು ಜಯಿಸಿದರು. ಇನ್ನು ಮೈಸೂರಿನ ಪ್ರಣವಿ ಅರಸ್ ಅವರು ಕೂಡ ವೈಯಕ್ತಿಕ ವಿಭಾಗದಲ್ಲಿ ಐತಿಹಾಸಿಕ ಚಿನ್ನ ಗೆದ್ದು ಸಾಧನೆ ಮಾಡಿದರೆ ತಂಡ ವಿಭಾಗದಲ್ಲಿಯೂ ಕೂಡ ಬೆಳ್ಳಿ ಪದಕ ಜಯಿಸಿದರು. ಅದಿತಿ ಅಶೋಕ್ ಗಾಲ್ಫ್ನಲ್ಲಿ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದರು. ಅವರು ಪ್ರಣವಿ ಅರಸ್ ಅವರೊಂದಿಗೆ ಈ ಸಾಧನೆ ಮಾಡಿದರು. ಕ್ರಿಕೆಟ್ ತಂಡದಲ್ಲಿದ್ದ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಕೂಡ ಈ ಬಾರಿ ಚಿನ್ನದ ಪದಕಕ್ಕೆ ಹೊರಳೊಡ್ಡಿದರು. ಪುರುಷರ ಹಾಕಿ ತಂಡದ ಗೋಲ್ ಕೀಪರ್ ಮೋಹಿತ್ ಎಚ್ಎಸ್ ಕೂಡ ಚಿನ್ನದ ಪದಕ ಗೆದ್ದರು. ಮೂಲತಃ ಚನ್ನರಾಯಪಟ್ಟಣದ 24 ವರ್ಷದ ಮೋಹಿತ್ ಅವರಿಗೆ ಇದು ಚೊಚ್ಚಲ ಏಷ್ಯಾಡ್ ಗೇಮ್ಸ್. ಶೂಟಿಂಗ್ನಲ್ಲಿ ಭಾಗವಹಿಸಿದ್ದ ತಿರುತ್ತಮ ಸೇನ್ ಅವರು ಕೂಡ ಕರ್ನಾಟಕದವರು. ಅವರು 50 meter ರೈಫಲ್ 3 position ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಜಯಿಸುವುದರೊಂದಿಗೆ ಭಾರತದ ಪದಕ ಸಂಖ್ಯೆ ಹೆಚ್ಚಾಗಲು ಕಾಣಿಕೆ ನೀಡಿದರು. ಎಸ್ಎಸ್ ಸ್ನೇಹ 4x100 meter ರಿಲೇ ಓಟದಲ್ಲಿ ಭಾಗವಹಿಸಿದ್ದರು. ಅವರಿದ್ದ ತಂಡವು ಕಂಚಿನ ಪದಕ ಜಯಿಸಿತು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ 28 ವರ್ಷದ ಸ್ನೇಹ ಎಸ್ ಅವರಿಗೆ ಇದು ಮೊದಲ ಏಷ್ಯಾಡ್ ಕ್ರೀಡಾಕೂಟ. ಬ್ಯಾಡ್ಮಿಂಟನ್ನ ಉದಯೋನ್ಮುಖ ತಾರೆ ಆಯುಷ್ ಶೆಟ್ಟಿ ಕೂಡ ಈ ಬಾರಿ ಏಷ್ಯಾಡ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದರು. ಕಾರ್ಕಳದ 21 ವರ್ಷದ ಆಯುಷ್ ಶೆಟ್ಟಿ ಅವರು ಪ್ರತಿನಿಧಿಸಿದ್ದ ಭಾರತ ತಂಡ ವಿಭಾಗವು ಬ್ಯಾಡ್ಮಿಂಟನ್ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿತು.

0: ಸುಮಾರು 16 ದಿನಗಳ ಕಾಲ ನಡೆದ ಈ ಒಂದು ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಜಪಾನ್ ದೇಶವು ತನ್ನ ಆಯೋಜನಾ ಸಾಮರ್ಥ್ಯವನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿಕೊಟ್ಟಿತು. ಈ ಬಾರಿ ಜಪಾನ್ ಕ್ರೀಡಾಗ್ರಾಮ ಎಂಬ ಪರಿಕಲ್ಪನೆಯನ್ನ ಕೈಬಿಟ್ಟಿತ್ತು. ಖರ್ಚು ವೆಚ್ಚ ಉಳಿಸುವ ಮತ್ತು ಭವಿಷ್ಯದಲ್ಲಿ ಸಂಪನ್ಮೂಲ ಹಾಳಾಗದಂತೆ ತಡೆಯಲು ಈ ಬಾರಿ ಕ್ರೀಡಾಗ್ರಾಮವನ್ನ ನಿರ್ಮಿಸದಿರಲು ಜಪಾನ್ ನಿರ್ಧರಿಸಿತ್ತು. ಅದರಿಂದಾಗಿ ಆರಂಭಿಕ ಹಂತದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಪಡೆಯಲು ದೇಶ ವಿದೇಶಗಳಿಂದ ಬಂದಿದ್ದಂತಹ ಕ್ರೀಡಾಪಟುಗಳು ಪರದಾಡುವಂತಹ ಸ್ಥಿತಿ ಎದುರಾಯಿತು. ಆದರೆ ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಜಪಾನ್ ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದೆ. ಹಲವು ಸಂದರ್ಭಗಳಲ್ಲಿ ಮಳೆ ಮತ್ತು ಬಿರುಗಾಳಿ ಕೂಡ ಬೀಸಿದ್ದರಿಂದ ಉಂಟಾದ ಅಡಚಣೆಗಳನ್ನ ಆ ಹಂತದಲ್ಲಿಯೇ ನಿವಾರಿಸಿ ಕ್ರೀಡಾಪಟುಗಳಿಗೆ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಆಯೋಜಕರು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿತು. ಸಮಾರೋಪ ಸಮಾರಂಭದಲ್ಲಿ ಏಷ್ಯಾಡ್ ಕ್ರೀಡಾಕೂಟದ ಧ್ವಜವನ್ನ ಕತಾರ್ ದೇಶಕ್ಕೆ ಹಸ್ತಾಂತರಿಸಲಾಯಿತು. ಇದರರ್ಥ ಏನಪ್ಪಾ ಅಂದ್ರೆ ಮುಂದಿನ ಅಂದ್ರೆ 2030 ಏಷ್ಯನ್ ಗೇಮ್ಸ್ ಕತಾರ್ನಲ್ಲಿ ಆಯೋಜನೆಗೊಳ್ಳಲಿದೆ. ಕತಾರ್ ದೇಶದ ದೋಹಾ ನಗರವು ಏಷ್ಯಾಡ್ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಲಿದೆ.
1: 20ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳ ಸಾಧನೆಯ ಕುರಿತು ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಕೇಳುವರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
2: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
3: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಪಂಡಿತ್ ರವೀಂದ್ರ ಯಾವಗಲ್. ಈಗ ಕೇಳೋಣ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನವನ್ನು, ರಾಗ್ ಮಾಲ್ಕೌನ್ಸ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭೀರ್ ಭಟ್ಟಾಚಾರ್ಯ ಅವರ ಸಿತಾರ್ ವಾದನವನ್ನು ಇದುವರೆಗೆ ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರವೀಂದ್ರ ಯಾವಗಲ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳೋಣ ಮುಸ್ಕಾನ್ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಕಂಠಸಿರಿಗಳಲ್ಲಿ.

ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, 2237 0499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಸಮಯವಾಗಿದೆ 10:44 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ನರಗುಂದ ಬಂಡಾಯ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಚೇತನ್ ಕುಮಾರ್ ಹಾಗೂ ಸುನಿತಾ ಉಪದೃಷ್ಟ ಅವರ ಕಂಠಸರಿಗಳಲ್ಲಿ ಕೇಶವಾದಿತ್ಯ ಅವರ ಗೀತರಚನೆಗೆ ಯಶೋವರ್ಧನ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ

0: ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಈಗ ಕಿರುಣ ಕೊಯ್ಮಿಲ್ಗಯ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಕಂಠಸಿರಿಗಳಲ್ಲಿ ಇಬ್ರಾಹಿಂ ಆಶಿಕ್ ಅವರ ಗೀತರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರೋಷನ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಿಲ್ಕಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನಿಹಾಲ್ ತೌರೋ ಹಾಗೂ ಸಂಗೀತ ರವೀಂದ್ರನಾಥ್. ಕವೀಶ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಪ್ರಾಂಶು ಝಾ ಅವರ ಸಂಗೀತವಿದೆ.

0: समाप्त हुआ।
1: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಸಮಯ 11:05:25. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ನಾಳೆ ನಸುಕಿನ 5:55 ಆರಂಭವಾಗುವುದು. ಅಲ್ಲಿವರೆಗೆ ನಿಮ್ಮ ಬಾನುಲಿ ಮಿತ್ರ ರೇವಣಸಿದ್ದನಿಗೆ ಅಪ್ಪಣೆ ಕೊಡಿ. ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.